0: ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಮೇ ತಿಂಗಳ 13 ತಾರೀಕು ಬುಧವಾರ. ಎಫ್ಎಂ ಕಂಪನಿಯಿಂದ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ 0:58:58. ಆತ್ಮೀಯರು ತಮ್ಮೆಲ್ಲರಿಗೆ ನಿಮ್ಮ ಬಾನುಲಿ ಜಾತಿ ಗೀತಾ ತಾಲೇಕರ್ ಹೇಳುವ ನಮಸ್ಕಾರಗಳು.
1: ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಲುಮೆಯ ಸ್ವಾಗತ.

ಆಕಾಶವಾಣಿ ಕಾರವಾರ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:10 ಬೆಂಗಳೂರಿನ 6:10 ಕರುಣಾಳು ಬಾಬಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿ ಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನ ಸುಧೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳ ಪ್ರಸಾರ. 8:30 ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. 8:50 ಗಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಹೊಸ ಕನ್ನಡ ಚಿತ್ರಗೀತೆಗಳು. 9:30 ಮಂಜುಳಗಾನ. 10:02 ವಿವಿಧ ಭಾರತಿ ಬೆಂಗಳೂರಿಗೆ ನಡೆದ ಕಾರ್ಯಕ್ರಮ.

ವಿಳಾಸ ಪ್ರಸಾರ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ 12:35 ಆರೋಗ್ಯ ಸಂಚಿಕೆ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ ಬಿಎನ್ ಇವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ 1:20 ಚಿತ್ರಗೀತೆಗಳು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ವಾಚನ ಎಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಾಂಡೇಯ ಅವಧಾನಿ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ

ಸಂಜೆ 5 ಗಂಟೆಗೆ ಮಹಿಳಾ ರಂಗ ವೈವಿಧ್ಯಮಯ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಸುಧಾ ಬಸಪ್ಪಗಾಳಿ ಅವರಿಂದ. 5:30ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ರಸವಾರ್ತೆ, 6:50ಕ್ಕೆ ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ದೇಶಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ 2 ಹಾಗೂ ರಾಷ್ಟೀಯ ಲೋಕ್ ಅದಾಲತ್. ಭಾಗವಹಿಸುತ್ತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ನಂತರ ಕೃಷಿ ಮಾಹಿತಿ, ಜನಪದ ಸಂಗೀತದಲ್ಲಿ ಗೀಗಿ ಪದಗಳು, ಕಲ್ಲಪ್ಪ ಆರ್ ಗೋಸ್ನೊಟ್ಟೆ ಮತ್ತು ಸಂಗಡಿಗರಿಂದ. ಭಾಷಣ 8:00 ಸಿರಿಗಂಧ, 8:30ಕ್ಕೆ ಚಿತ್ರಗೀತೆಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ. ರಾತ್ರಿ 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ ಗೋಖಲೆ ಅವರ ಗಾಯನ. ನಿಲಯದಿಂದ ಬಿತ್ತರವಾಗಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಬಡ ಹುಡುಗ ಮನೆಯಿಂದ ಮನೆಗೆ ಸಾಮಾನು ಮಾರ್ಕೊಂಡು ಹೋಗ್ತಾ ಇದ್ದ. ಶಾಲೆ ಕಲಿ ಹುಡುಗ ಬೇಕಲ್ಲ, ಶಿಕ್ಷಣಕ್ಕೆ ದುಡ್ಡು ಎಲ್ಲಿ ಬರ್ತದೆ? ಈ ಸಾಮಾನು ಮಾರಿದಾಗ ಬರುವಂಥ ಕಮಿಷನಲ್ಲೇ ಜೀವನ ನಡೀಬೇಕು. ಒಂದು ದಿವಸ ಅವನ ಜೇಬಲ್ಲಿ ಒಂದು ಕಾಸು ಇಲ್ಲ. ಊಟಕ್ಕೆ ಹೆಂಗೆ ಮಾಡೋದು, ಯಾರು ಊಟ ಕೊಡ್ತಾರೆ, ಏನು ಮಾಡ್ತಾರೆ? ಮಧ್ಯಾಹ್ನ ಹೊತ್ತಿಗೆ ಕಣ್ಣಿಗೆ ಕತ್ಲೆ ಬಂದಂಗಾಯ್ತು. ಅವನೊಂದು ಆಸೆ, ಮುಂದಿನ ಮನೆಗೆ ಹೋಗೋಣ, ಬಾಗಿಲು ತಟ್ಟಿ ಸಾಮಾನು ಮಾರೋಣ. ಸಾಮಾನು ತಗೋತಾರೋ ಬಿಡ್ತಾರೋ ಅವ್ರು ಹೇಳಿ, ಒಂಚೂರು ಆಹಾರ ಕೊಡ್ತೀರಾ ತಿನ್ನೋದಕ್ಕೆ ಅಂತ ಕೇಳಬೇಕು ಅಂದ್ಕೊಂಡ. ಮುಂದಿನ ಮನೆ ಬಾಗಿಲು ತಟ್ಟಿದಾಗ ಅತ್ಯಂತ ಸುಂದರವಾದ ಯುವತಿ ಬಾಗಿಲು ತೆಗದ್ಲು. ಆಕೆನ ಕೇಳೋದು ಹೇಗೆ ಆಹಾರ ಕೊಡಿ ಅಂತ, ಮನಸ್ಸು ಬರಲಿಲ್ಲ. ತುಂಬ ಬಾಯಾರಿಕೆ ಆಗಿದೆ, ನನಗೆ ಒಂದು ಲೋಟ ನೀರು ಸಿಕ್ಕೀತೆ ಅಂತ ಕೇಳಿದ. ಆಕೆ ಈತನ ಮುಖ ನೋಡಿ ಒಳಗಡೆ ಹೋಗಿ ಒಂದು ದೊಡ್ಡ ಲೋಟ ತುಂಬ ಹಾಲು ತಂದುಕೊಟ್ಲು. ಇವನು ಆಶ್ಚರ್ಯದ, ಅಮ್ಮ ನಾ ಕೇಳಿದ ನೀರು ಅಂದ. ಪರವಾಗಿಲ್ಲಪ್ಪ ಕೊಡಿ ಹುಡುಗ, ನಿನಗೆ ಹಸಿವೆ ಆಗಿದೆ ಗೊತ್ತು ನನಗೆ. ಈತ ನಿಧಾನ ಕುಡಿದು ಲೋಟ ಕೆಳಗಿಟ್ಟು, ಈ ಹಾಲಿಗೆ ನಾನು ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳಿದ. ಹಾಗೆ ನಕ್ಕಳು, ನನ್ನ ತಾಯಿ ನನಗೊಂದು ಪಾಠ ಕಲಿಸಿದಾಳಪ್ಪ, ಪ್ರೀತಿಗೆ

ಯಾವ ಪ್ರತಿಫಲವನ್ನು ಬಯಸಬಾರದು ಅಂತ. ಧನ್ಯವಾದ ಹೇಳಿ ಹುಡುಗ ಹೊರಗಡೆ ಹೋದ. ಈಗ ಅವನ ದೇಹದಲ್ಲಿ ಶಕ್ತಿ ಮಾತ್ರ ಅಲ್ಲ, ಹೃದಯದೊಳಗೆ ಪ್ರೀತಿ ಬಗ್ಗೆ, ಭಗವಂತನ ಶಕ್ತಿ ಬಗ್ಗೆ ಕೂಡ ತಿಳಿವು ಬಂದಿತ್ತು. ಒಂದು ಹುಡುಗ ಕಷ್ಟಪಟ್ಟು ಓದಿದ, ಸಾಧನೆ ಮಾಡಿದ, ದೈವ ಅವನ ಜೊತೆಗಿತ್ತು, ವೈದ್ಯ ಆದ, ಅತ್ಯಂತ ಪ್ರಸಿದ್ಧನಾದಂಥ ಶಸ್ತ್ರಚಿಕಿತ್ಸಕ ಆಗ್ಬಿಟ್ಟ, ದೊಡ್ಡ ಸರ್ಜನ್. ಅದರಲ್ಲೂ ಶ್ವಾಸಕೋಶದ ವಿಷಯದಲ್ಲಿ ಅವನಷ್ಟು ಪ್ರಮೀಣರಾದವ್ರು ದೇಶದಲ್ಲಿ ಇರಲಿಲ್ಲ. ಸಾಕಷ್ಟು ದುಡ್ಡು ಬಂತು, ಚೆನ್ನಾಗಿದ್ದ. ಒಂದು ದಿವಸ ಒಂದು ದೊಡ್ಡ ಆಸ್ಪತ್ರೆಯಿಂದ ಅವ್ರು ಕರೆ ಬಂತು, ಒಬ್ಬ ಹೆಣ್ಮಗಳಿಗೆ ಶ್ವಾಸಕೋಶದ ಬಹುದೊಡ್ಡ ತೊಂದರೆ ಆಗಿದೆ, ಅದ್ರ ಕಾರಣ ಯಾರಿಗೂ ವೈದ್ಯರಿಗೆ ಗೊತ್ತಾಗ್ತಾ ಇಲ್ಲ, ಇದು ನೀವೇ ಅಥಾರಿಟಿ, ನೀವೇ ದೊಡ್ಡವರು, ದಯವಿಟ್ಟು ನೀವು ಬರಬೇಕು ಅಂತ ಕೇಳಿದರು. ಈ ದೊಡ್ಡ ವೈದ್ಯರಿಗೆ ಒಂದು ನಿಮಿಷ ಪುರುಸತ್ತಿಲ್ಲ, ಆದರೂ ಆಸ್ಪತ್ರೆ ಫಸ್ಟ್ ಕೇಳ್ಕೊತಾ ಇದ್ದಾರೆ, ಯಾವ ಊರಿನವರು ಅಂತ ಕೇಳಿದ. ಆ ಕಡೆ ಉತ್ತರ ಕೇಳಿದ್ರು, ಸಂತೋಷ ಆಯ್ತು ಅವನಿಗೆ, ಓಹೋ ರೋಗಿ ನಮ್ಮೂರವರು ಇವರು, ಸ್ವಂತ ಊರಿನ ಕರೆ ಇದೆಯಲ್ಲ ಯಾವಾಗಲೂ ಅದು ಸೆಳೆತ ಜಾಸ್ತಿ, ಆಯ್ತು ಬರ್ತೀನಿ ಅಂಥೇಳಿ ಮರು ದಿವಸ ಅಲ್ಲಿ ಹೋದ. ರೋಗಿಯನ್ನು ನೋಡ್ದ, ಆಕೆ ಮುಖ ನೋಡಿದ ತಕ್ಷಣ ಗುರುಸಿಕ್ತು, ಅದೇ ಹೆಣ್ಮಗಳು ಆ ತರುಣಿ, ಹಸಿದು ಕಂಗಾಲಾದಾಗ ಬಸವಳದಾಗ ಅಮೃತ ಸದೃಶವಾದಂಥ ಹಾಲನ್ನು ಕೊಟ್ಟಲಲ್ಲ ಹುಡುಗಿ ಆಕೆನೆ, ಈಗ ವಯಸ್ಸಾಗಿದೆ, ಆದರೆ ಗುರುತು ತಪ್ಪುವಷ್ಟೇನು ಬದಲಾಗಿಲ್ಲ. ವೈದ್ಯರಿಗೆ ಹೇಳಿದ, ನಾನು ಬರೀ ಏನು ತಪ್ಪಾಗಿದೆ ಅಂತ ಹೇಳಲ್ಲ, ನಾನೇ ಆಪರೇಷನ್ ಮಾಡ್ತೀನಿ, ರೆಡಿ ಮಾಡಿ ಅಂದ. ಅವ್ರಿಗೆ ಆಶ್ಚರ್ಯ, ಇಂಥ ದೊಡ್ಡ ಡಾಕ್ಟರ್ ಆಪರೇಷನ್ ಮಾಡೋಕ್ಕೆ ಒಪ್ಕೊಂಡಲ್ಲ. ಮರು ದಿವಸನ ಶಸ್ತ್ರಚಿಕಿತ್ಸೆ ಆಯಿತು. ಆ ತಾಯಿ ಕೆಲವು ದಿವಸ ಆಸ್ಪತ್ರೆ ಇದ್ದುಕೊಂಡು ಚೇತರಿಸ್ಕೊಂಡ್ರು. ಆಸ್ಪತ್ರೆ ಹೊರಡೋ ದಿವಸ ಬಂತು, ಆಸ್ಪತ್ರೆ ಅಧಿಕಾರಿಗಳು ಬಂದು ಖರ್ಚು ವೆಚ್ಚ ಪಟ್ಟಿ ಕೊಡಬೇಕಲ್ಲ, ಬಿಲ್ ಕೊಡಬೇಕಲ್ಲ ಬಿಡುಗಡೆ ಆಗುವಾಗ. ಪಟ್ಟಿ ನೋಡಿ ಆಕೆ ಎದೆ ಹೊಡೆದೋಯ್ತು, ಪಟ್ಟಿ ಬರ್ತದೆ ಅಂತ ಗೊತ್ತಿತ್ತು ಆಕೆಗೆ, ಆದ್ರೆ ಇಷ್ಟು ಭಾರಿ ಆದೀತು ಅಂತ ಕಲ್ಪನೆ ಇರಲಿಲ್ಲ. ಅಯ್ಯೋ ಇಷ್ಟು ದುಡ್ಡು ಕೊಡಬೇಕೇ ಅಂದ್ಲು. ಆಗ ಆಸ್ಪತ್ರೆ ಅಧಿಕಾರಿಗಳು ಹೇಳಿದ್ರಂತೆ, ಅಮ್ಮ ನೀವು ಒಂದು ಪೈಸಾನು ಕೊಡಬೇಕಾಗಿಲ್ಲ, ವಿಚಿತ್ರ ಇದು, ನಮಗೂ ಅರ್ಥ ಆಗ್ತಾ ಇಲ್ಲ. ನಿಮಗೆ ಶಸ್ತ್ರಚಿಕಿತ್ಸೆ ಮಾಡಿದ ಮಹಾವೈದ್ಯ ಇದ್ದಾನಲ್ಲ, ಅಲ್ಲಿಂದ ಬಂದು ಎಲ್ಲ ಖರ್ಚು ಅವರೇ ಬರೆಸ್ಕೊಂಡಿದ್ದಾರೆ, ನೋಡಿ ಕೊನೆಗೆ ಇಲ್ಲಿ ಏನೋ ಬರೆದಿದ್ದಾರೆ ಅಂಥೇಳಿ ಆ ಕಾಗದ ಮೂಲೆಯನ್ನು ತೋರಿಸಿದ್ರಂತೆ. ಅದರಲ್ಲಿ ಬರೆದಿತ್ತು ಸ್ನೇಹಿತರೆ, ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗಿಬಿಡುತ್ತೆ ನನಗೆ. ಆ ಡಾಕ್ಟರ್ ಬರೆದಿದ್ದಾನೆ ಮೂಲೆಯಲ್ಲಿ, ಆಸ್ಪತ್ರೆ ಖರ್ಚೆಲ್ಲ ನಂದೇ, ಯಾಕೆಂದರೆ ಹಸಿವೆಯಿಂದ ಕಂಗಾಲಾಗಿದ್ದಂಥ ಒಬ್ಬ ಹುಡುಗನಿಗೆ ಪ್ರೀತಿಯಿಂದ ನೀಡಿದಂಥ ಒಂದು ಲೋಟದ ಹಾಲಿನ ಮುಂದೆ ಈ ಖರ್ಚೇನೂ ಅಲ್ಲ ಅಂತ ಹೇಳಿ ವೈದ್ಯ ಸಹಿ ಮಾಡಿದ್ದ. ನಾನು ಬಡತನದಲ್ಲಿದ್ದಾಗ ಕಂಗಾಲಾಗಿದ್ದಾಗ ಒಂದು ಲೋಟ ಹಾಲು ಕೊಟ್ಟರಲ್ಲ, ಅದರ ಮುಂದೆ ನಾ ಮಾಡಿದಂಥದ್ದು ಏನೂ ಅಲ್ಲ ಅಂತ ಸಹಿ ಮಾಡಿದ್ದಂತೆ. ಈ ಮಾತು ನಮ್ಮ ತಲೆಯಲ್ಲಿ ಗುನುಗುತ್ತಾ ಇರಬೇಕು. ನಾವು ನಿರಪೇಕ್ಷೆಯಿಂದ ಪ್ರೀತಿಯಿಂದ ಮಾಡಿದಂಥ ಸೇವೆ ನಮ್ಮನ್ನು ಯಾವತ್ತೋ ಎಂದೋ ಯಾವ ಕಾಲದಲ್ಲೋ ಕಾಪಾಡುತ್ತದೆ. ಸೇವೆ ಮಾಡೋ ಅವಕಾಶ ಬಂದಾಗ ಪ್ರೀತಿಯಿಂದ ಮಾಡಿ, ಅಪೇಕ್ಷೆ ಬೇಡ. ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಪ್ರಸ್ತುತಿ ಮಂಜುಳಾ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಚಂದ್ರಿಕಾ ಗುರುರಾಜ್ ಅವರ ಸ್ವರದಲ್ಲಿ ಕೇಳಿ ಬಸವಣ್ಣನವರ ವಚನ ಅಪ್ಪನು ನಮ್ಮ ಮಾದರ ಚೆನ್ನಯ್ಯ.

ಕುಲವನತಿ ಗಳೆದವಂಗೆ ಕುಲದ ಹಂಗೇತ ಕೈಯ್ಯ. ಪರಮೇಶ್ವರ ಹೆಗಡೆ ಅವರ ಸ್ವರದಲ್ಲಿ ಕೇಳಿ ಅಮುಗೇರಾಯಮ್ಮ ಅವರ ವಚನ.

ಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದೆ ಕೇಳಿ ಅಕ್ಕ ಮಹಾದೇವಿ ಅವರ ವಚನವನ್ನು ಹಾಡಿದವರು ಆರ್ ಚಂದ್ರಿಕಾ. ಅಳಿಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲಿಯೇ.

ಅಕ್ಕ ಮಹಾದೇವಿಯವರ ವಚನವನ್ನು ಕಲಾವತಿ ಅವರ ಸ್ವರದಲ್ಲಿ ಕೇಳಿದಿರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನವನ್ನು ಕೇಳುವಿರಿ.

0: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ. ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ.

ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ?

0: ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ದ ಜಾಗಕ್ಕೆ ನೂರುದ್ದದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನು ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
3: ತೆಂಗಿನ ಬೆಳೆಗೆ ಅನೇಕ ಕೀಟ ಹಾಗೂ ರೋಗಗಳು ಬಾಧಿಸುತ್ತವೆ. ಇವುಗಳ ಹಾನಿಯ ಲಕ್ಷಣಗಳು ಮತ್ತು ಯಾವ ರೀತಿ ಇವುಗಳನ್ನು ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಸುಳಿ ಕೊಳೆಯುವಂತಹ ರೈನೋಸಿರಸ್ ದುಂಬಿ, ಈ ದುಂಬಿಯು ಹೊರಬರುವಂತಹ ಸುಳಿಯನ್ನು ಅಥವಾ ಎಳೆಯ ತಿರಿಯನ್ನ ಮತ್ತು ಹೂಗೊಂಚಲಿನ ಕವಚವನ್ನು ಕೊರಿತದೆ. ಹಾನಿಗೆ ಒಳಗಾಗಿರುವಂತಹ ತೆಂಗಿನ ಗರಿಗಳ ಮೇಲೆ ಗುಣಿಸು ಆಕೃತಿಯಲ್ಲಿ ಕತ್ತರಿಸಿದ ಹಾಗೆ ಕಾಣುತ್ತದೆ ಮತ್ತು ಗೊಂಚಲುಗಳು ಒಣಗ್ತವೆ. ಇದರ ನಿರ್ವಹಣಾ ಕ್ರಮಗಳು ಅಂತಂದ್ರೆ, ಕಬ್ಬಿಣದ ಕೊಕ್ಕೆ ಅಥವಾ ಹುಕ್ ಇದರ ಸಹಾಯದಿಂದ ರಂಧ್ರದಲ್ಲಿರುವಂತಹ ದುಂಬಿಯನ್ನು ಹೊರಗೆ ತೆಗೆಯಬೇಕು. ನಂತರ ದುಂಬಿಯ ಬಾಧೆಯಿಂದ ಉಂಟಾದಂತಹ ರಂಧ್ರದಲ್ಲಿ 2% ಕ್ವಿನೋರ್ಫಾಸ್ ಅಥವಾ 5% ಮೆಲಥಿಯಾನ್ ಮತ್ತು ಮರಳನ್ನು 1:1 ಪ್ರಮಾಣದಲ್ಲಿ ಬೆರೆಸಿದ ಮಿಶ್ರಣವನ್ನ ತುಂಬಬೇಕಾಗ್ತದೆ. ಕಾಂಪೋಸ್ಟ್ ಗುಣಿಯನ್ನು 10% ಕಾರ್ಬೋರಲ್ನಿಂದ 3 ಘನ ಮೀಟರ್ಗೆ 350 ಗ್ರಾಂನ ಹಾಗೆ ಉಪಚರಿಸಬೇಕಾಗ್ತದೆ. ಹಾಗೆಯೇ ಹರಳಿನ ಹಿಂಡಿ ಅಥವಾ ಯಾವುದೇ ಹಿಂಡಿಯನ್ನ ನೀರಿನಲ್ಲಿ ಕೊಳೆಯಿಸಿ ಅದರ ವಾಸನೆಗೆ ದುಂಬಿಯು ಆಕರ್ಷಿತವಾಗಿ ಬೀಳುವ ಹಾಗೆಯೂ ಕೂಡ ಮಾಡಿ ಈ ದುಂಬಿಯನ್ನ ನಿಯಂತ್ರಣ ಮಾಡಬಹುದು. ಗರಿ ತಿನ್ನುವಂತಹ ಹುಳಗಳು, ಮರಿ ಹುಳಗಳು ಎಲೆಯ ಕೆಳಭಾಗದಲ್ಲಿ ರೇಷ್ಮೆ ಜಾಡಿನ ಒಳಗಡೆ ಕುಳಿತು ಹಸಿರು ಪದಾರ್ಥವನ್ನ ಕೆರೆದು ತಿಂತಾ ಇರ್ತವೆ. ಅಂತಹ ಎಲೆಗಳ ಮೇಲೆ ಒಣಗಿರುವಂತಹ ಮಚ್ಚೆಗಳು, ಮರಿ ಹುಳುವಿನ ರೇಷ್ಮೆ ಜಾಡು ಮತ್ತು ಹಿಕ್ಕಿಗಳು ಕಂಡುಬರಬಹುದು. ಅತಿ ಬಾಧೆಗೆ ಒಳಗಾಗಿರುವಂತಹ ತೋಟಗಳು ಬೆಂಕಿಯಿಂದ ಸುಟ್ಟ ಹಾಗೆ ಕಾಣಿಸಬಹುದು. ಗರಿ ತಿನ್ನುವ ಹುಳುವಿನ ಹಾನಿಯನ್ನು ಕಡಿಮೆ ಮಾಡುವುದಕ್ಕೆ ಬಾಧೆಗೆ ತುತ್ತಾಗಿರುವಂತಹ ಗರಿಗಳನ್ನ ಪ್ರತ್ಯೇಕಿಸಬೇಕು. ನಂತರ 4 ಗ್ರಾಂ ಕಾರ್ಬೋರಿಲನ್ನ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಗರಿಗಳಿಗೆ ಸಿಂಪಡಿಸಬೇಕಾಗ್ತದೆ. ಈ ಕೀಟದ ಬಾಧೆ ಅಧಿಕವಾಗಿದ್ದಲ್ಲಿ ಮೊನೋಕ್ರೋಟೋಫಾಸ್ ಕೀಟನಾಶಕವನ್ನು ಬೇರುಗಳ ಮುಖಾಂತರವೂ ಕೂಡ ಕೊಡಬಹುದು. ಒಂದು ಬಲಿತ ಸದೃಢವಾದಂತಹ ಬೇರನ್ನ ಅಗೆದು ತೆಗೆದು ಅದರ ತುದಿಯನ್ನ ಕೊಯ್ದು 7-10 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ ಮತ್ತು 7-10 ಮಿಲಿಲೀಟರ್ ನೀರು ಇರುವ ಪ್ಲಾಸ್ಟಿಕ್ ಚೀಲ ಅಥವಾ ಸೀಸೆಯಲ್ಲಿ ಬೇರು ಪೂರ್ತಿ ದ್ರಾವಣ ಹೀರುವವರೆಗೆ ಮುಳುಗಿಸಿಡಬೇಕು. ಹೀಗೆ ಉಪಚರಿಸಿದ ಗಿಡಗಳಿಂದ 1 ತಿಂಗಳವರೆಗೆ ಕಾಯಿಗಳನ್ನು ತೆಗೆಯಬಾರದು. ಗರಿ ತಿನ್ನುವ ಹುಳುಗಳ ಹಾವಳಿ ಪ್ರತಿ 2 ಗರಿಗಳಿಗೆ 1 ಕಾಣಿಸಿದಾಗ ಪ್ರತಿ ಗಿಡಕ್ಕೆ 10-12 ಗೋನಿಯಾಜಿಸ್ ಅಥವಾ ಬ್ರಾಕಾನ್ ಪರತಂತ್ರಿ ಜೀವಿಗಳನ್ನು ಬಿಡಬಹುದು. ತೋಟಗಾರಿಕಾ ಇಲಾಖೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಕೆಂಪು ಮೂತಿ ಹುಳು, ಮರಿ ಹುಳುಗಳು ಮತ್ತು ದುಂಬಿಗಳು ತೆಂಗಿನ ಕಾಂಡದ ಮೇಲೆ ತೂತು ಮಾಡಿ ಹಾನಿಯನ್ನು ಉಂಟು ಮಾಡುತ್ತವೆ. ತೆಂಗಿನ ಕಾಂಡದ ಮೇಲೆ ತೂತುಗಳು ಮತ್ತು ಇವುಗಳಿಂದ ಅಂಟು ಪದಾರ್ಥ ಹೊರಬರುವಂತಹದ್ದು ಬಾಧೆಗೆ ಒಳಗಾದಂತಹ ಮರಗಳಲ್ಲಿ ನಾರಿನಾಂಶ ಕಾಣಿಸುತ್ತದೆ. ಹುಳು ಇರುವ ಕಡೆ ಒಂದು ರಂಧ್ರವನ್ನು ಮಾಡಿ

0: ಅದಕ್ಕೆ 4 ಗ್ರಾಂ ಕಾರ್ಬೋರಿಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸುರಿಬೇಕಾಗ್ತದೆ. ಶೇಕಡ 5ರ ಮೆಲಥಿಯನ್ ಹುಡಿ ಹಾಗೂ ಮರಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಎಲೆಯ ಸಂದುಗಳಲ್ಲಿ ಹಾಕಬೇಕು. ಮರಗಳ ಕಾಂಡದಲ್ಲಿ ಯಾವುದೇ ಗಾಯಗಳು ಆಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕಾಂಡ ಸೋರುವಂತಹ ರೋಗವೊಂದು ಪ್ರಮುಖವಾದಂತಹ ಕೀಟವಾಗಿದ್ದು ನೆಲದಿಂದ 5-6 ಅಡಿ ಎತ್ತರದ ಕಾಂಡಗಳಲ್ಲಿ ಕಂದು ಬಣ್ಣದ ತೇಪೆಯು ಕಂಡುಬಂದು ಬಿರುಕು ಬಿಟ್ಟು ಅಂಟು ದ್ರವವು ಹೊರಸೂಸುತ್ತಾ ಇರ್ತದೆ. ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನು ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆಯಾಗ್ತದೆ ಹಾಗೂ ಇಡೀ ಗಿಡವೇ ಒಣಗಿ ಸಾಯಬಹುದು. ಈ ರೋಗಕ್ಕೆ ತುತ್ತಾದ ಭಾಗವನ್ನು ಹರಿತವಾದ ಬಾಚಿಯಿಂದ ಕತ್ತಿ ತೆಗೆದು ಶೇಕಡ 1ರ ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕು ಅಥವಾ ಶೇಕಡ 5ರ ಕ್ಯಾಲಿಕ್ಸಿನ್ ಬೆರೆಸಿರುವಂತಹ ದ್ರಾವಣವನ್ನು ಕೆತ್ತಿದ ಭಾಗಕ್ಕೆ ಹಚ್ಚಬೇಕಾಗ್ತದೆ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು ಕೇಳಿದರೆ ಇದೀಗ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಯುಗಳಗಾನದಲ್ಲಿ ಕೇಳಿ ಪುರಂದರದಾಸರ ಕೃತಿ ತಾರಮ್ಮಯ್ಯ ಯದುಕುಲ ವಾರಿಜ ಚಂದ್ರಮನ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೀಪಾದ ರಾಜರು ರಚಿಸಿರುವ ಗೀತೆ ಯುಗಳಗಾನದಲ್ಲಿ ದಯಮಾಡಿ ಸಲಹಯ್ಯ ಭಯ ನಿವಾರಣನೇ.

ಗಾಣಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 6:55 ದೇಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರಿನ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಜೀವನ ಬೇವು ಬೆಲ್ಲ ಬಲ್ಲಾಟಗೆ ನೋವೇಗಿಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು

0: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
1: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಲಲೇ ಇರಲಿ ಗೆಲುವೆ ಬರಲಿ ನಿಜವೇ.

0: ನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
0: ನಮ್ಮ ಕ

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ?
0: ಹಂಗೆ ಬಿಟ್ಬಿಟ್ಟೆ. ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹೋ ಕಣಕ, ಹಂಗೆ ಮಾಡ್ತಿಂತಾಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ. ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯಮಟ್ಟದಲ್ಲಿ 6ನೇ ಸ್ಥಾನದಲ್ಲಿ

0: ಆದರೆ ಉಳಿದ ಶೇಕಡ 49ರಷ್ಟು ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15ರಿಂದ ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024ರ ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15ಕ್ಕೆ ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಪ್ರಮಾಣ 27.063 ಟಿಎಂಸಿ ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99 ಪರ್ಸೆಂಟೇಜಸ್ ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 100 ಟಿಎಂಸಿ ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಕಲಾ ಸಮಿತಿ ಇದೆ. ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ

0: ಅಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಳಗರೆ ಇದೀಗ ಭಾವಗೀತೆಗಳು, ಕುವೆಂಪು ವಿರಚಿತ ಗೀತೆಗಳನ್ನು ಪ್ರಸಾರಿಸುತ್ತಿದ್ದೇವೆ. ಮೊದಲಿಗೆ ಕೇಳಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ಗೀತೆ, ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ.

ಮೈಸೂರು ಅನಂತ ಸ್ವಾಮಿಯವರ ಸ್ವರದಲ್ಲಿ ಕೇಳಿ ಸೊಬಗಿನ ಸೆರೆಮನೆ ಆಗಿಯೇ ನೀನು ಚೆಲುವೆ ಸರಸ್ವತಿಯೇ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಕುವೆಂಪು ವಿರಚಿತ ಗೀತೆಗಳನ್ನ ಕೇಳಿದಿರಿ. ಇಂದು ಬೆಳಿಗ್ಗೆ 9:05 ಮತ್ತೆ ಭಾವಗೀತೆಗಳನ್ನ ಆಲಿಸಬಹುದು. ಆಕಾಶವಾಣಿ ಕಾರವಾರ.

ಕೆಳಗರೆ ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ ಬಿಎನ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನ ಅಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ. ವಿಷಯ ದೇಶಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ 2 ಹಾಗೂ ರಾಷ್ಟ್ರೀಯ ಲೋಕ್ ಅದಾಲತ್. ಭಾಗವಹಿಸುತ್ತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ.

ಇಂದು ರಾತ್ರಿ 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನೌಕಾಯಾನ ಹಾಗೂ ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ.

0: ఏ పుట్టు
1: అలా
0: నోడి నేను నోడి నిజాగి
1: యా పుట్టు నన్ను కూడా మాట్లాడుదులని
0: ಹೊಸ ಫ್ರಾಕು ಕೇಕು ಎಲ್ಲ ತಂದು ನೋಡಿಲೆ
2: ನೀ ತಂದು ಬೇಡ
0: ಯಾಕೆ ಅಷ್ಟೊಂದು ಬೇಸರ ನನ್ನ ಮೇಲೆ
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ಕೆ ಚುಟ್ಟ ವಾಸನೆ
1: ಏ ರಾಣಿ
2: ಬಿಡು ನನ್ನ ಕೈ ಬಿಡು ದೂರ ಸರಿ ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈತ ಮೊದ್ಲೋಗಿ ಕೈಯಾಗಿನ ಚುಟ್ಟ ಅನ್ನ
0: ಆಯ್ತು ಆಯ್ತು ಇವತ್ತು ನನ್ನ ಕಣ್ ತೆರಿತು ಪುಟ್ಟ ಇವತ್ತು ನನ್ನ ಕಣ್ ತೆರಿತು
2: ನನ್ನ ಶಾನೇ ಅಪ್ಪ ಹಂಗ್ ಬಜನಾ

ಆಕಾಶವಾಣಿ ಕಾರವಾರ. ಈಗ ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರವಾಗುವುದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾ ಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5ರನ್ನು ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4ರು ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ.

0: ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟರ ಕಳಗಂ ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ, ಎಲ್ಲಾ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲಾ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲಾ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳ ಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ದ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ದ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7ರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರಿ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ

0: ಡೊನಾಲ್ಡ್ ಟ್ರಂಪ್ ಚೀನಾಗೆ ಮೂರು ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ ಏಳನೇ ಭೇಟಿ ಇದಾಗಿದ್ದು 2017 ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯು ಬಿನ್ ಲೀ ವಿರುದ್ದ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ ನಾಲ್ವರು ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನ ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿಡಿಪಿ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಕೊಟ್ರೇಶಿ ಕನಸು ಚಿತ್ರಕ್ಕಾಗಿ ಬಿಆರ್ ಛಾಯಾ, ಚಂದ್ರಿಕಾ ಗುರುರಾಜ್ ಹಾಗೂ ಅರ್ಜುನಾ ಉಡುಪ ಹಾಡಿರುವ ಗೀತೆ. ಡಾ ಎಚ್ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ.

0: का टेलीलॉके ऐप, वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಬಂಗಾರು ಮಳೆ ಟೋ ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯ ಗೀತೆ ಇಂತಿ ನಿನ್ನ ಪ್ರೀತಿಯ ಚಿತ್ರದ್ದು. ಯುಗಳ ಸ್ವರದಲ್ಲಿ ಹಾಡಿದ್ದಾರೆ ಹೇಮಂತ್ ಹಾಗೂ ನಂದಿತಾ. ಯೋಗರಾಜ್ ಭಟ್ ಅವರ ಗೀತರಚನೆ ಸಂಗೀತ ಸಾಧು ಕೋಕಿಲಾ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಈಗ ಸಮಯ 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: player of the match. And now for a look at today's newspapers, it's over to Shagun Chopra.
1: Thank you, Anuja. The dailies today have all taken note of the Meet UG 2026 being cancelled on allegations of question paper leak affecting lakhs of medical aspirants across the country. Meet mess. NTA orders retest as CBI probes leak, writes in the Sun Times. The paper adds, what began as a social media claim has now snowballed into a massive examination scandal. Quoting the petroleum minister, Hardeep Singh Puri, the Hindu hints at fuel price hike as oil marketing companies mounting losses cause concern. PM cuts convoy, government departments stood up austerity measures, reports the Times of India. Under the headline, in a shifting world order, five principles should guide India's diplomacy, both an editorial in the India Express, adding, in foreign policy, there is no substitute for nurturing trusted partnerships, even while seeking new opportunities. Iran's Arachi, Russia's Lavrov to be in Delhi for BRICS huddle, reports the Indian Express. The Economic Times noting the war impact on growth and current accounts cites PMO stitching a plan to boost foreign fund flow with steps to ease FEMA rules. A headline in the Tribune writes early monsoon likely and the monsoon may witness onset by May 16. And finally, a trailblazing first in 145 years at the prestigious institution St. Stephen's College, ready for its first ever woman principal, writes the Pioneer. And with that, it's back to Anuja.
0: Thank you, Shagun. And now before we end the bulletin, the headlines once again. Political activities in Tamil Nadu turn hectic ahead of C. Joseph Vijay-led TVK government's floor test today. All India NR Congress leader N. Rangasamy to take oath as Chief Minister of Puducherry today. Uttar Pradesh, Madhya Pradesh and Delhi governments implement measures for fuel consumption following Prime Minister Narendra Modi's austerity appeal. Center increases import duty on gold and other precious metals. IMD predicts early arrival of monsoon this year. And in IPL cricket, Gujarat Titans beat Sunrisers Hyderabad by 82 runs in Ahmedabad. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿಗೆ ಒಂದು ಮಾರ್ಗಸೂಚಿ ಇದ್ದು 1970ರ ಎಐಆರ್ ಕೋಡ್ನ ಪ್ರಕಾರ ಈಗಿನ ಪ್ರಸಾರ ನೀತಿಯು ಆಕಾಶವಾಣಿಯ ಪ್ರಸಾರದಲ್ಲಿ ಕೆಲವು ಅಂಶಗಳು ಇರಬಾರದೆಂದು ಹೇಳುತ್ತದೆ. ಅವು ಮಿತ್ರ ರಾಷ್ಟ್ರಗಳ ಟೀಕೆ, ಧರ್ಮ ಅಥವಾ ಪಂಗಡಗಳ ಮೇಲೆ ದಾಳಿ, ಅಶ್ಲೀಲ ಹಾಗೂ ಉದ್ರೇಕಗೊಳಿಸಬಲ್ಲ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ ಹಿಂಸೆಗೆ ಪ್ರಚೋದಿಸುವ, ನ್ಯಾಯಾಲಯದ ನಿಂದನೆ ಮಾಡುವ ವಿಷಯಗಳು ಅಥವಾ ಕಾರ್ಯಕ್ರಮಗಳು, ರಾಷ್ಟ್ರಪತಿಗಳು, ರಾಜ್ಯಪಾಲರು ಹಾಗೂ ನ್ಯಾಯಾಲಯಗಳ ಐಕ್ಯತೆಗೆ ಭಂಗ ಉಂಟು ಮಾಡುವ, ಯಾವುದೇ ರಾಜಕೀಯ ಪಕ್ಷವನ್ನು ಹೆಸರಿಸಿ ನಿಂದಿಸುವ, ಯಾವುದೇ ರಾಜ್ಯ ಅಥವಾ ಕೇಂದ್ರದ ಬಗ್ಗೆ ಕಟು ಟೀಕೆ, ಸಂವಿಧಾನಕ್ಕೆ ಅಗೌರವ ಉಂಟು ಮಾಡುವ ಅಥವಾ ಹಿಂಸಾತ್ಮಕವಾಗಿ ಸಂವಿಧಾನದಲ್ಲಿ ಬದಲಾವಣೆಯನ್ನು ಬಯಸುವ ವಸ್ತು ಹಾಗೂ ವಿಷಯಗಳು, ಇವುಗಳೆಲ್ಲ ಆಕಾಶವಾಣಿಯ ಕಾರ್ಯಕ್ರಮದ ಪ್ರಸಾರದಲ್ಲಿ ಇರಬಾರದೆಂದು ಈ ಎಐಆರ್ ಕೋಡ್ ಆಕಾಶವಾಣಿಯ ಮಾರ್ಗಸೂಚಿ ಹೇಳುತ್ತದೆ. ಆದರೆ ಇವೆಲ್ಲವುಗಳ ಬಗ್ಗೆ ಆರೋಗ್ಯಕರ ಚರ್ಚೆಯನ್ನು ಈ ನೀತಿ ವಿರೋಧಿಸುವುದಿಲ್ಲ ಎನ್ನುವುದು ಬಹಳ ಮುಖ್ಯ ಹಾಗೂ ಗಮನಾರ್ಹ. ಈ ನಿಯಮಗಳು ಸಂವಿಧಾನದ 19ನೇ ಪರಿಚ್ಛೇದದ 2ನೇ ವಿಧಿಯಲ್ಲಿ ಹೇಳಲ್ಪಟ್ಟಿವೆ. ಇವುಗಳೊಂದಿಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮುಂತಾದ ಕೆಲವು ಗಣ್ಯರ ಸಾವಿನ ಸುದ್ದಿಯನ್ನು ಗೃಹ ಮಂತ್ರಾಲಯದ ಪ್ರಕಟಣೆಯ ನಂತರವೇ ವಾರ್ತಾ ಸಂಚಿಕೆಗಳಲ್ಲಿ ಪ್ರಸಾರಿಸಬೇಕೆಂಬ ನಿಯಮವಿದೆ. 1975ರ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಈ ಮಾರ್ಗಸೂಚಿ ಸ್ಥಗಿತಗೊಂಡಿತ್ತು. ಆ ನಂತರ 1977ರ ಮಾರ್ಚ್ನಲ್ಲಿ ಪುನಃ ಅದು ಜಾರಿಗೆ ಬಂದಿದೆ. ಆಕಾಶವಾಣಿ ಮಾಧ್ಯಮ ಭಾರತದಂತಹ ಬಹುಸಂಸ್ಕೃತಿಯ ಬಹುಭಾಷೀಯ ದೇಶದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿರುವ

ಅನೇಕ ಕ್ಷೇತ್ರಗಳಿವೆ. ಆದರೆ ವಿವಿಧ ಸಂಸ್ಕೃತಿ, ಪರಂಪರೆ, ರೂಢಿನೀತಿ ಸಂಪ್ರದಾಯಗಳು, ಅನಕ್ಷರತೆ ಮುಂತಾದ ಸಾಮಾಜಿಕ ತೊಡಕುಗಳ ನಡುವೆ ಆಕಾಶವಾಣಿ ಪ್ರಬಲವಾಗಿ ಹೊರಬರಲು ಅನೇಕ ಮಿತಿಗಳೂ ಇವೆ. ಸಾಮಾನ್ಯವಾಗಿ ಸಾರ್ವಜನಿಕರು ಮಾಡುವ ಟೀಕೆಯೆಂದರೆ ಆಕಾಶವಾಣಿ ಸರ್ಕಾರದ ಅಧೀನದಲ್ಲಿರುವುದರಿಂದ ಇತರ ಮಾಧ್ಯಮಗಳಷ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು. ಇಂತಹ ಟೀಕೆಗಳ ಕಾರಣದಿಂದಲೇ ಶ್ರೀಮತಿ ಇಂದಿರಾ ಗಾಂಧಿಯವರು ಸಮಾಚಾರ ಮತ್ತು ಪ್ರಸಾರ ಖಾತೆಯ ಮಂತ್ರಿಗಳಾಗಿದ್ದಾಗ ಮಾಧ್ಯಮಗಳ ಕಾರ್ಯವನ್ನು ಪರಿಶೀಲಿಸಲು ಒಂದು ಸಮಿತಿಯನ್ನು ನೇಮಿಸಿದರು. ಎಕೆ ಚಂದಾ ಅವರು ಅಧ್ಯಕ್ಷರಾಗಿದ್ದ ಈ ಸಮಿತಿ ತನ್ನ ವರದಿಯಲ್ಲಿ ಆಕಾಶವಾಣಿಯ ಬಗ್ಗೆ ಕೇಳಿಬರುತ್ತಿದ್ದ ಟೀಕೆಗಳನ್ನು ದೀರ್ಘವಾಗಿ ಚರ್ಚಿಸಿದೆ. ಆ ನಂತರದಲ್ಲಿ ಅನೇಕ ಸಮಿತಿಗಳು ಈ ವಿಷಯವಾಗಿ ಚರ್ಚಿಸಿವೆ. 1989 ಸಾರ್ವಜನಿಕ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮೇಲಿನ ಸರ್ಕಾರದ ಹಿಡಿತವನ್ನು ತೆಗೆದು ಸ್ವಾಯತ್ತತೆ ನೀಡಬೇಕೆಂದು ಬಹುತೇಕ ಪಕ್ಷಗಳು ಪ್ರತಿಪಾದಿಸಿದವು. ಬ್ರಿಟನ್ನಿನಂತೆಯೇ ಭಾರತದಲ್ಲೂ

0: ದೀರ್ಘವಾಗಿ ಚರ್ಚಿಸಿದೆ. ಆ ನಂತರದಲ್ಲಿ ಅನೇಕ ಸಮಿತಿಗಳು ಈ ವಿಷಯವಾಗಿ ಚರ್ಚಿಸಿವೆ. 1989 ಸಾರ್ವಜನಿಕ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮೇಲಿನ ಸರ್ಕಾರದ ಹಿಡಿತವನ್ನು ತೆಗೆದು ಸ್ವಾಯತ್ತತೆ ನೀಡಬೇಕೆಂದು ಬಹುತೇಕ ಪಕ್ಷಗಳು ಪ್ರತಿಪಾದಿಸಿದವು. ಬ್ರಿಟನ್ನಿನಂತೆಯೇ ಭಾರತದಲ್ಲೂ ಮೊದಲು ಈ ಮಾಧ್ಯಮ ಖಾಸಗಿ ಒಡೆತನದಲ್ಲೇ ಇತ್ತು ಎಂಬುದನ್ನು ಈ ಹಿಂದಿನ ಆಕಾಶವಾಣಿ ಅಂತರಾಳದ ಸಂಚಿಕೆಯಲ್ಲಿ ನೀವು ಕೇಳಿದ್ದೀರಿ. ಹಣಕಾಸಿನ ಮುಗ್ಗಟ್ಟಿನಿಂದ ಖಾಸಗಿ ಕಂಪನಿಗಳು ಸೋತಾಗ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಅದನ್ನು ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡಿತ್ತು. 1925 ಮಾರ್ಚ್ 27 ಬ್ರಿಟಿಷ್ ಇಂಡಿಯಾದಲ್ಲಿ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಿ ಪ್ರಸಾರ ಕಾರ್ಯವನ್ನು ಮಾಡಲು ಖಾಸಗಿಯವರಿಗೆ ಪರವಾನಗಿ ನೀಡಲು ಸರ್ಕಾರ ಸಿದ್ಧವಿದೆ ಎಂಬ ಪತ್ರಿಕಾ ಪ್ರಕಟಣೆಯನ್ನು ಆ ಕಾಲದಲ್ಲಿ ನೀಡಲಾಗಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿ ನಾಳೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನ ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಆಶಾ ಅವರೇ.
3: ನಮ್ಮ ಕೇಳುಗರಿಗೆ ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸಿಕೊಳ್ಳೋದಾದ್ರೆ, ಅವರಿಗೆ ಹೇಳೋದಾದ್ರೆ.
4: ಖಂಡಿತ. ನಮ್ದು ಮ್ಯೂಸಿಕ್ ಫ್ಯಾಮಿಲಿ. ನಮ್ಮ ತಂದೆಯ ಕಡೆನೂ ಮ್ಯೂಸಿಕ್, ತಾಯಿ ಕಡೆನೂ ಮ್ಯೂಸಿಕ್. ಅದರಿಂದ 8ನೇ ವಯಸ್ಸಿಗೆ ನಮ್ಗೆ, ನಾವು ಆಕ್ಚುಲಿ ಅಮ್ಮನ ಹೊಟ್ಟೆಯಲ್ಲಿ ಇರ್ಬೇಕಾದ್ರೇನೆ ಸಂಗೀತ ಕೇಳಿ ನಾವೆಲ್ಲ ಬೆಳೆದವರು ಅನ್ಸತ್ತೆ. ನಾ ಚಿಕ್ಕ ವಯಸ್ಸಲ್ಲೇ ಏನೋ 1 ವರ್ಷ 2 ವರ್ಷ ಮಾತ್ ಬಂದ ತಕ್ಷಣ ಜೋರಾಗಿ ಗೋವಿಂದ ಗೋಪಾಲ ಅಂತ ಹಾಡಲ್ಲಿ ಎಲ್ಲ ಜೋರಾಗಿ ಹೇಳ್ತಾ ಇದ್ನಂತೆ. ಅವಾಗ ಎಲ್ರು ಅನ್ಕೊಂಡು, ಓ ಇವಳಗೆ ವಾಯ್ಸ್ ಸೂಪರ್ ಆಗಿದೆ, ಇವಳು ಹಾಡಲ್ ಮುಂದೆ ಬರ್ತಾಳೆ ಅಂತ ಶುರು ಮಾಡಿದ್ರು. 8ನೇ ವರ್ಷಕ್ಕೆ ಶುರು ಮಾಡಿದ್ರು. ಅವಾಗೆಲ್ಲ ನಮ್ಗೆಲ್ಲ 6-7 ವರ್ಷಕ್ಕೆಲ್ಲ ಯಾರು ಹೇಳ್ಕೊಡ್ತಾನೂ ಇರ್ಲಿಲ್ಲ. ಅಫ್ಕೋರ್ಸ್ ಮ್ಯೂಸಿಕ್ ಫ್ಯಾಮಿಲಿ, ನಮ್ಮ ತಾಯಿನೇ ಎಲ್ಲ ಹಾಡೋರು, ಅವ್ರು ಹೇಳ್ಕೊಟ್ರು ಕೇಳಿ ಕೇಳಿ ಅಷ್ಟೊತ್ತಿಗೆ ನಂಗೆ ಸುಮಾರು ಬಂದ್ಬಿಟ್ಟಿತ್ತು. 8ನೇ ವರ್ಷಕ್ಕೆ ಸರಿಯಾಗಿ ಶುರು ಮಾಡಿದ್ವಿ. ಶುರು ಮಾಡಾದ್ಮೇಲೆ ಸ್ವಲ್ಪ ವರ್ಷಗಳು ನಮ್ಮ ತಾಯಿ ಹೇಳ್ಕೊಟ್ರು. ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ, ಎಂ ಕೆ ಸರಸ್ವತಿ ಅಂತ, ತುಂಬಾ ಒಳ್ಳೆ ವೀಣಾ ಪ್ಲೇಯರು, ಟಾಪ್ ರ್ಯಾಂಕ್ ಆರ್ಟಿಸ್ಟ್. ಅವರು ಶುರು ಮಾಡಿದ್ರು ನಂಗೆ ಸಂಗೀತ. ಸಂಗೀತ ಎಲ್ಲ ವೋಕಲ್ ಮ್ಯೂಸಿಕ್ ಶುರು ಮಾಡಿ ಅವ್ರ ಹತ್ರ ಎಲ್ಲ ಹೋಗಿ ಎಲ್ಲ ಕಲ್ತ್ಕೊಂಡೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅವಾಗ ನನಗೆ ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟನೇ ಇರ್ಲಿಲ್ಲ, ಚೂರು ಇಷ್ಟ ಇರ್ಲಿಲ್ಲ. ಯಾವಾಗ್ಲೂ ಸಿನಿಮಾ ಹಾಡು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೆ ನಾನು. ಆಮೇಲೆ ಸ್ಕೂಲ್ಗೆ ಸೇರಿಸಿದ್ರು. ಸ್ಕೂಲಲ್ಲಿ ಇವ್ರದ್ದು ಸಂತ ತುಕಾರಾಮ್ ಜಯತು ಜಯ ವಿಠಲ ಪಿ.ಬಿ. ಶ್ರೀನಿವಾಸ್ ಹಾಡಿರೋದು, ಆ ಹಾಡನ್ನ ಹಾಡಿ ಎಲ್ಲಾ ಕಡೆನೂ ನಂಗೆ ಫಸ್ಟ್ ಪ್ರೈಸ್ ಅದು. ಸೊ ನಾನು ಸಂಗೀತ ಕಲ್ತ್ಕೊಳ್ಳಲ್ಲ, ನಂಗೆ ಕ್ಲಾಸಿಕಲ್ ಇಷ್ಟ ಇಲ್ಲ ಅಂತಾನೇ ಹೇಳ್ತಾ ಇದ್ದೆ. ಬಟ್ ತಂದೆ ತಾಯಿ ಇವಾಗಿನ ತರ ತಂದೆ ತಾಯಿಯರು ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳನ್ನ ಓ ಇಷ್ಟ ಅಲ್ವಾ, ಸರಿ ಬೇಡ ಬಿಡು, ನೀ ಕಲ್ತ್ಕೊಬೇಡ ಅಂತ ಅನ್ಬಿಡ್ತಾರೆ. ಅಂದ್ರೆ ನಮ್ಗೆ ಅವಾಗ ಇರ್ಲಿಲ್ಲ, ತಂದೆ ತಾಯಿ ಇಲ್ಲ ನೀ ಕಲ್ತ್ಕೊಳ್ಳೇಬೇಕು ಅಂತ ಬಲವಂತವಾಗಿ ನಮ್ಗೆ ಕಲ್ಸಿದ್ರು. ಅದಕ್ಕೆ ಐ ಆಮ್ ಎವರ್ ಗ್ರೇಟ್ಫುಲ್ ಟು ದೆಮ್ ಇವತ್ತು ನಾನು,
5: ಬಿಕಾಸ್ ದೇ ರೀಚ್ಡ್ ಟು ದ ಸ್ಟೇಜ್ ನಾ
4: ಬೈ ಗಾಡ್ಸ್ ಗ್ರೇಸ್. ಆಮೇಲೆ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಇಷ್ಟ ಮಟ್ಟಿಗೆ ಇರೋದು. ಆಮೇಲೆ ಹಾಗೆ ಆಯ್ತು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ, ಆಸ್ ಯೂಶುವಲ್ ಆಸ್ ಎ ಟೀನೇಜರ್ ಕಾಲೇಜ್ಗೆ ಹೋಗೋ ತರ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ. ಸೊ ನಮ್ಮ ತಾತ ನಮ್ಮ ತಾಯಿ ತಂದೆ ಹೇಳೋರು, ನೋಡು ನೀ ದಿನ 1 ಅವರ್ ಪ್ರಾಕ್ಟೀಸ್ ಮಾಡು, ನಿಂಗೆ ತಿಂಗಳಿಗೆ 2 ರೂಪಾಯಿ ಕೊಡ್ತೀನಿ. ಓ 2 ರೂಪಾಯಿ, ಅವಾಗ 2

0: ರೂಪ ಅನ್ನೋದೇ ತುಂಬಾ ದೊಡ್ಡ ವಿಚಾರ. 2 ರೂಪಾಯಿ ಕೊಡ್ತಾರಲ್ಲ ಅಂತ ಆಸೆಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರಾಕ್ಟೀಸ್ ಮಾಡಿ ಸರಿ ಮೈಸೂರು ದಸರಾ ಎಕ್ಸಿಬಿಷನ್ ನಡೆಯೋದಿಲ್ಲ, ದಸರಾ ಎಕ್ಸಿಬಿಷನ್ ಅಲ್ಲಿ ಫಾರ್ಮ್ ಅಪ್ಲೈ ಮಾಡ್ಕೋಬೇಕು. ನಾವು ಅಪ್ಲೈ ಮಾಡಿಕೊಂಡು ನನ್ನ 16ನೇ ವರ್ಷಕ್ಕೆ ಒಂದು ಕಚೇರಿ ಅಂತ 1 ಅವರ್. ಸೊ ಅವಾಗ ಕಚೇರಿ ಮಾಡಿ ಎಲ್ಲ ನಮ್ಮ ಪಕ್ವಾದ್ಯ ಎಲ್ಲ ಸೇರಿ 20 ರೂಪಾಯಿ, ಅವಾಗ ಅದೇ ದೊಡ್ಡ ವಿಚಾರ, ಎಲ್ಲ ಕೊಟ್ಟು ಒಳ್ಳೆ ಹೆಸರು ಆಯಿತು. ಆಮೇಲೆ ಮ್ಯೂಸಿಕ್ ಕಾಂಪಿಟಿಷನ್ಸ್ಗೆ ತುಂಬ ಹೋಗ್ತಾ ಇದೆ. ಕ್ಲಾಸಿಕಲ್ ಆರ್ ವಿಶ್ವೇಶ್ವರನ್ ಫಸ್ಟ್ ಟೈಮ್ ಜಡ್ಜ್ ಆಗಿ ಬಂದರು, ತುಂಬಾ ಚೆನ್ನಾಗಿ ಹಾಡ್ತೀಯಮ್ಮ ನೀನು, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಇಂಪ್ರೂವ್ ಮಾಡ್ಕೋ ಅಂತೆಲ್ಲ ತುಂಬ ಹೇಳಿದ್ರು. ಓಕೆ ಅಂತ ಸುಮ್ಮನೆ ಅದೇ ಉಡಾಫೆ ಹ್ಞೂ ಅಂತಂದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಎಲ್ಲ ಆಯ್ತು. ಕಾಲೇಜಲ್ಲಿ ಭಾವಗೀತೆಗೆ ಫಸ್ಟ್ ಪ್ರೈಸ್, ಭಾವಗೀತೆನೂ ಹಾಡ್ತಾ ಇದ್ದೆ, ತುಂಬಾ ಇಷ್ಟ ಇತ್ತು ನನಗೆ ಭಾವಗೀತೆ ಫಸ್ಟ್ ಪ್ರೈಸ್. ಫಿಲ್ಮ್ ಹಿಟ್ಸ್ಗೆ ಮುಂಚೆ ಮನಸ್ಸಿ ನಗಲೇಕೆ ಹರುಷದಿ ನೀನು ಈಗಿನ ನೋಡಿ ಕಾರಣ ನೋಡಿ ಕಾರಣ ಅಂತ ನಮ್ಮ ಮಕ್ಕಳದು ಎಸ್ ಜಾನಕಿ ಹೇಳಿರೋದು. ಸೊ ಅದನ್ನ ಎಲ್ಲ ಕಡೆನೂ ಹಾಡಿ ಅದು ಫಸ್ಟ್ ಪ್ರೈಸು. ಆಮೇಲೆ ಕ್ಲಾಸಿಕಲ್ಲೂ ಅಷ್ಟೇ. ಸೊ 3ರಲ್ಲೂ ಬರ್ತಾ ಇತ್ತು, ಮನೆ ತುಂಬಾ ಶೀಲ್ಡು ಆತರ.
1: ಮೇಡಮ್, ಇವಾಗ ಇಷ್ಟು ವರ್ಷ ಕಾಲ ಸಂಗೀತದಲ್ಲಿ ಅದೊಂದು ಕಂಟಿನ್ಯೂಟಿ ಬೇಕಲ್ವಾ? ನೀವು ಹೇಳಿದ್ರೆ ನಾನು ಉಡಾಫೆ ಉಡಾಫೆ ತರ ಇರ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂತ, ಬಟ್ ಲೇಟರ್ ಇನ್ ಲೈಫ್ ನೀವೊಂದು ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ.
0: ಖಂಡಿತ ಡಿಸಿಪ್ಲಿನ್ ಮೇಂಟೈನ್ ಮಾಡಿರೋದ್ರಿಂದ ಏನ್ ಗೊತ್ತಾ, ಏನಾದ್ರೂ ನಮಗೆ ಮನಸ್ಸು ಬರ್ಬೇಕು. ಯಾವಾಗ ನಂಗೆ ಈ ತರ ರೆಕಗ್ನಿಷನ್ ಬಂತು, ಪ್ರೈಸ್ಗಳು ಬಂತು, ಓ ಐ ಕ್ಯಾನ್ ಡೂ ಐ ವಿಲ್ ಡೂ ಅಂತ ಮನಸ್ಸಿಗೆ ಬಂದು ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡು ಆಮೇಲೆ ನಾನು ತುಂಬಾ ಡ್ಯಾನ್ಸ್ ಹಾಡ್ತೀನಿ ನಮ್ಮ. ಆಮೇಲೆ ಮ್ಯೂಸಿಕ್ ಕಾಲೇಜಿಗೆ ಮೈಸೂರಲ್ಲೇ ಮ್ಯೂಸಿಕ್ BA ನಮ್ಮ ತಂದೆ ತಾಯಿ ಹೇಳಿದ್ರು, ಸ್ವಲ್ಪ ಜನ ಹೇಳಿದ್ರು ಮ್ಯಾಥ್ಸ್ ತಗೊಳ್ಳಿ ಅಂತ. ನಮ್ಮ ತಂದೆ ತಾಯಿ ದೇ ನ್ಯೂ ಮ್ಯಾಥ್ಸ್ ಬೇಡ, ಅದಕ್ಕೆ ಬದಲು ಮ್ಯೂಸಿಕ್ ತಗೋ ಉದ್ಧಾರ ಆಗ್ತೀಯ ಅಂತ. ಸೊ ಮ್ಯೂಸಿಕ್ ಹೈಸ್ಕೂಲಲ್ಲಿ ಕೂಡ ಮ್ಯೂಸಿಕ್ ವಾಸ್ ಮೈ ಆಪ್ಷನ್. ಹಾಗೆ ಕಾಲೇಜ್ BA ಮ್ಯೂಸಿಕ್ ಇನ್ ಮಹಾರಾಣಿಸ್ ಕಾಲೇಜ್ ಅಲ್ಲಿ, MA ಮ್ಯೂಸಿಕ್ ಇನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವೆಂಕಟ ಲಕ್ಷ್ಮ ಅಂತ ನಮ್ಮ ಡ್ಯಾನ್ಸ್ ಟೀಚರು, ತುಂಬಾ ಫೇಮಸ್ ವೆಂಕಟ ಲಕ್ಷ್ಮ ಅಂತ, ಅವ್ರ ಸ್ಟೂಡೆಂಟು ಕೇಶವ ಅಂತ. ಆಮೇಲೆ ಎಸ್ತರ್, ಹಿ ಮ್ಯಾರಿಡ್ ಎ ಜರ್ಮನ್, ಸ್ವಿಸ್ ಜರ್ಮನ್, ಎಸ್ತರ್ ಅಂತ, ಅಲ್ಲಿಂದ ಬಂದಿದ್ರು ಕಲ್ತ್ಕೊಳಕ್ಕೆ ನಮ್ಮ ಕಾಲೇಜ್ಗೆ ಡ್ಯಾನ್ಸ್ಗೆ ಕಲ್ತ್ಕೊಳಕ್ಕೆ. ಸೊ ಅವರಿಬ್ರಿಗೂ ಎಲ್ರಿಗೂ ಹಾಡಕ್ಕೆ ಶುರು ಮಾಡಿದೆ ನಾ ಡ್ಯಾನ್ಸ್ಗೆ. ಹಿ ವಾಸ್ ದ ಫಸ್ಟ್ ಪರ್ಸನ್ ಕೇಶವನ್ ಅವ್ರಿಗೆ ಹಾಡಕ್ಕೆ ಶುರು ಮಾಡಿ, ವೆಂಕಟ ಲಕ್ಷ್ಮ ಅವ್ರಿಗೂ ತುಂಬ ಇಷ್ಟ ಆಗಿ. ಸೊ ಡ್ಯಾನ್ಸ್ಗೆ ಹಾಡಕ್ಕೆ ಶುರು ಮಾಡಿ. ಈ ಡ್ಯಾನ್ಸ್ಗೆ ಹಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಮ್ಯೂಸಿಕ್ ತುಂಬ ಇಂಪ್ರೂವ್ ಆಗುತ್ತೆ. ಅಂದರೆ
1: ಡ್ಯಾನ್ಸ್ಗೆ ತಕ್ಕ
0: ಬೀಟ್ಸ್ಗೆ ಹಾಡಬೇಕು. ಆಮೇಲೆ ಒಂದು ಡ್ಯಾನ್ಸ್ ಅಂದರೆ ಒಂದು ಲೈನ್ ಧೀಮ್ ತನ ತಿಲ್ಲ ತಿಲ್ಲ ನಾದೃದೀಮ್ ಧೀಮ್ ನಾದೃದೀಮ್ ನಾದೃದೀಮ್ ನಾದೀಮ್, ಅದನ್ನು 100 ಸತಿ ಹಾಡಬೇಕು ಡ್ಯಾನ್ಸಲ್ಲಿ. 100 ಸತಿ ನಮ್ಗೆ ಹಾಡೋ ಹೊತ್ತಿಗೆ ಗಂಟ್ಲು ಹೋಗ್ಬಿಡುತ್ತೆ. ಸೊ ನಾವೇನ್ ಮಾಡ್ತಾ ಇದ್ವಿ, ಅದನ್ನ ನೆರವಲ್ ತರ ಮಾಡ್ತಾ ಇದ್ವಿ. ಆ ನೆರವಲ್ ಮಾಡ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ರಾಗ ನಮಗ್ ಸೂಪರ್ ಆಗಿ ಗೊತ್ತಿರ್ಬೇಕು, ನಾವು ರಾಗ ತಪ್ಪಬಾರ್ದು. ಆ ತರ ಮಾಡ್ಬೇಕು ಅಂದ್ರೆ ನಾವು ಸಂಗೀತ ಚೆನ್ನಾಗಿ ಕಲ್ತ್ಕೋಬೇಕು. ಸೊ ಧೀಮ್ ತನ ತಿಲ್ಲ ತಿಲ್ಲ ನಾದೃದೀಮ್ ಧೀಮ್ ನಾದೃದೀಮ್ ನಾದೃದೀಮ್ ನಾದೃದೀಮ್ ತನ ತಿಲ್ಲ ತಿಲ್ಲ ನಾದೃದೀಮ್ ಧೀಮ್ ನಾದೃದೀಮ್ ನಾದೃದೀಮ್ ನಾದೃದೀಮ್ ತನ ತಿಲ್ಲ ತಿಲ್ಲ ನಾದೃದೀಮ್ ಧೀಮ್ ನಾದೃದೀಮ್ ನಾದೃದೀಮ್ ನಾದೃದೀಮ್. ಆ ಥರ ಅಲ್ಲ, ನಿರರ್ಗಳವಾಗಿ ಬರ್ಬೇಕು ನಮ್ಗೆ. ನಾವು ಒಂಚೂರು ತಪ್ಪಿದ್ರು ಡ್ಯಾನ್ಸರ್ಸ್ ತಪ್ಪಿಡ್ತಾರೆ. ಅಫ್ಕೋರ್ಸ್ ಇಷ್ಟು ಫಾಸ್ಟ್ ಅಲ್ಲ, ಇನ್ನ ಸ್ವಲ್ಪ ಸ್ಲೋ ಇರುತ್ತೆ. ಸೊ ಆ ಥರ ಎಲ್ಲಾಗಿ ನಮಗೆ ಫೈನಲಿ 1974 ಐ ಫಿನಿಶ್ಡ್ ಮೈ MA ಮ್ಯೂಸಿಕ್. ಮದ್ವೆ ಮಾಡಿಬಿಟ್ರು ಮನೇಲಿ, ಆ ಕಾಲದಲ್ಲಿ ಆದಷ್ಟು ಬೇನೆ ಮದ್ವೆ ಮಾಡಿ ಕಳಿಸ್ಬೇಕು ಅಂತ. ಏನಂತಂದ್ರೆ ಅವತ್ತು ಮದ್ವೆ, ನನ್ನ ಮದ್ವೆ ಮಾರನೇ ದಿವಸನೇ ನಂಗೆ ವೈವ್ ಆಯ್ತು.
1: ಓಕೆ.
0: ಸೊ ದರ್ಸ್ವಾಮಿ ಅಯ್ಯಂಗಾರ್ ಅವರು, ಗೌರಿ ಕುಪ್ ದೊಡ್ಡ ದೊಡ್ಡವ್ರು ಬಂದಿದ್ರು ನಮ್ಮ ಎಕ್ಸಾಮ್ ಎಲ್ಲ ಮಾಡಕ್ಕೆ. ಸೊ ದೇವ್ರದ್ದಿಂದ MA ಮ್ಯೂಸಿಕ್ ಡಿಸ್ಟಿಂಕ್ಷನ್ ಎಲ್ಲ ಆಯ್ತು. ಆಮೇಲೆ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಆಮೇಲೆ ಮದ್ವೆ ಆದ್ಮೇಲೆ ಎಲ್ರು ಹೇಳ್ತಾರೆ ಗಂಡನ ಮನೆ ಹೋಗಾದ್ಮೇಲೆ ಸಂಗೀತ ಹೊರಟೋಗ್ಬೇಕು ಅಂತ ಎಲ್ಲ. ಬೈ ಗಾಡ್ಸ್ ಗ್ರೇಸ್ ನಾನು ತುಂಬಾ ಒಳ್ಳೆ ಮನೆ ಸೇರಿದೆ. ಚಿನ್ನದಂತ ಗಂಡ, ಚಿನ್ನದಂತ ಅತ್ತೆ ಮಾವ, ಮೈದಂದ್ರು ಅತ್ತೆ ಮಾವನು ಸಪೋರ್ಟ್. ಶಿ ವಾಸ್ ಆಲ್ಸೋ ಮ್ಯೂಸಿಕ್ ಫ್ಯಾಮಿಲಿ. ದೇವಿ ಶಿಖಾಮಣಿ ಅರಿಶಿಂಗ್ಲಾಚಾರ್ ಅಂತ ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲ ಸಾಂಸ್ಕ್ರಿಟ್ ಅನ್ನ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು. ಅಂಥ ವಂಶದಲ್ಲಿ ಹುಟ್ಟಿರೋ ನಮ್ಮ ಯಜಮಾನ್ರನ್ನ ನನ್ಗೆ ಮದುವೆ ಮಾಡಿಕೊಟ್ರು. ಅದರಿಂದ ನನ್ನ ಸಂಗೀತ ನಿಲ್ಲೇ ಇಲ್ಲ. ಬೈ ಗಾಡ್ಸ್ ಗ್ರೇಸ್ ಅದು ಒಂದು ಪುಣ್ಯ ನಮ್ಗೆ, ತಕ್ಷಣ ಸಂಗೀತ ನಿಂತು ಹೋಗುತ್ತೆ ಅಂತ. ಸೊ ದಾವಣಗೆರೆಲಿ ಇದ್ವಿ, ದಾವಣಗೆರೆ ಹೋಗಿದ ತಕ್ಷಣ ನಾವು ಅನ್ಕೊಂಡ್ವಿ ಮ್ಯೂಸಿಕ್ ಹೊಟ್ಟೋಗುತ್ತೇನೋ ಅಂತ. ಬಟ್ ಫಾರ್ಚುನೇಟ್ಲಿ ಅಲ್ಲೂ

0: ನಮ್ಗೆ ಮ್ಯೂಸಿಕ್ ಎಲ್ಲ ಆಯ್ತು. ಬಟ್ ಯಾರು ಗುರುಗಳು ಇರ್ಲಿಲ್ಲ ಅವಾಗ ನಮ್ಗೆ. ಅದಾದ್ಮೇಲೆ ನಮ್ಮ ಯಜಮಾನ್ರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಯ್ತು, ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾದ್ಮೇಲೆ ಸೊ ಕೇಶವ ನಾ ಹೇಳದ್ನಲ್ಲ ವೆಂಕಟ ಲಕ್ಷ್ಮ ಅವ್ರ ಸ್ಟೂಡೆಂಟು, ಸ್ವಿಸ್ ಜರ್ಮನ್ ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ರು. ಸೊ ಅವ್ರು ಹೀ ಇನ್ವೈಟೆಡ್ ಅಸ್ ಅಲ್ಲಿ ಬನ್ನಿ ಡಾನ್ಸ್ಗೆ ಹಾಡಬೇಕು ಅಂತ. ಸೊ ಮೂರು ಮಕ್ಕಳು ನನಗೆ, ಮೂರನೇ ಮಗು ಚಿಕ್ಕದಾದ್ರೂ ನಮ್ಮ ತಂದೆ ತಾಯಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಯಜಮಾನರು ನಾನು ಐ ಕುಡ್ ಗೋ ಟು ಸ್ವಿಟ್ಜರ್ಲ್ಯಾಂಡ್. ಅಲ್ಲೊಂದು 60 days ಇದ್ವಿ. ಅಂದ್ರೆ ಏನಂದ್ರೆ ನನ್ಗೆ ಎಂಎ ಮ್ಯೂಸಿಕ್ ಎಲ್ಲ ಮಾಡಿದ್ರು ಅಷ್ಟಾಲ್ದು ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕ್ ನಾನು ಅಷ್ಟೊಂದು ಇಂಪ್ರೂವ್ ಮಾಡ್ಕೊಂಡಿರ್ಲಿಲ್ಲ. ಅದೇ ಯಾವಾಗಲೂ ಹೇಳದ್ನಲ್ಲ ಭಾವಗೀತೆ ಇದು ಅಂತ. ಸೊ ಕಮ್ಮಿ ಇತ್ತು ನಂಗೆ ನಾಲೆಡ್ಜ್. ಅಲ್ಲಿ ಹೋದಾಗ ಎಲ್ಲ ಹಾಡಿದೆ, ನಮ್ಮ ಮೃದಂಗ ಆಮೇಲೆ ಫ್ಲೂಟ್ ಬಂದವರು ಸಾಲ್ದು ನಿಮ್ಗೆ ಏನೂ ಇಲ್ಲ. ಅವಾಗ ನಾನು ಹಠ ಮಾಡಿದೆ,
1: ಆಕಾಶವಾಣಿಗೆ ಹೋಗ್ಬೇಕಾ,
0: ಆಕಾಶವಾಣಿಲಿ ನಾನು ಬಿ ಗ್ರೇಡ್ ಮಾಡ್ಕೋಬೇಕು, ಮಾಡೇ ಮಾಡ್ತೀನಿ. ನಾನು ಒಂದು ಹಠ ಬಂತು ನಂಗೆ.
1: ಹೇಗಿತ್ತು ಮೇಡಮ್ ಆಕಾಶವಾಣಿಯಲ್ಲಿ ಮೊದಲ ಬಾರಿಗೆ ಹಾಡಿದ ಕ್ಷಣ?
0: ಸೊ ಅವಾಗ ಬಂದ್ಬಿಟ್ಟು ನಾನು ಮೈಸೂರಿಗೆ ವಾಪಸ್, ಮೈಸೂರಲ್ಲೇ ಇದ್ದೆ ನಾನು. ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರ್ಬೇಕಾದ್ರೆ ನಾಗಮಣಿ, ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು, ಅವ್ರು ಸಿಕ್ಕಿದ್ರು ನಂಗೆ. ಅವ್ರು ಸಿಕ್ಬಿಟ್ಟು ಡೋಂಟ್ ವರಿ ನಾ ಹೇಳ್ಕೊಡ್ತೀನಿ ಅಂತ. ನಮ್ಗೆ ಏನು ಟೈಮೇ ನೋಡ್ತಾ ಇರ್ಲಿಲ್ಲ, ಹಾಗೆ ನಂಗೆ ಸಂಗೀತನ ಅರದ್ ಹಾಕ್ಬಿಟ್ರು. ನಂಗೂ ತುಂಬಾ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬಿ ಗ್ರೇಡ್ ಆಯ್ತು, ಬಿ ಹೈ ಆಯ್ತು, ಎ ಗ್ರೇಡ್ ಆಯ್ತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ ಬಂದಾಗ ತುಂಬಾ ಭಯ, ಆ ರೆಡ್ ಲೈಟ್ ಆನ್ ಆಗತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರು ಇಲ್ಲ, ತುಂಬಾ ಭಯ ಆಯ್ತು. ಆಕ್ಚುಲಿ ನಾನು ತುಂಬಾ ಧೈರ್ಯಸ್ತೆ, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಯಲ್ಲಿ ಬಂದು ಆಡಿಷನ್ ಹಾಡ್ಬೇಕು ಅಂದ್ರೆ ತುಂಬಾ ಭಯ ಆಗುತ್ತೆ. ಬಟ್ ಐ ಮ್ಯಾನೇಜ್ ಹಾಡಕ್ಕಾಯ್ತು. ಆಮೇಲೆ ಬಿ ಗ್ರೇಡ್ ಆಡಿಷನ್, 15 ನಿಮಿಷ ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಕಲೆ ಆಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನು ದೇವ್ರ ನಾಮ ಆಗ್ಲಿ ಭಾವಗೀತೆ ಆಗ್ಲಿ ಮೂರುವೇ ಡೆಲ್ಲಿಗೆ ಹೋಗ್ತಾ ಇತ್ತು. ದೇವ್ರ ದಯದಿಂದ ನಾ ಎಲ್ಲ ಫುಲ್ ಆಗಿ ಸರಿ 89 ಅಲ್ಲಿ ಆಕಾಶವಾಣಿಯಲ್ಲಿ ಕ್ವಾಲಿಫೈ ಮಾಡಿದ್ರು ಕೆಲಸಕ್ಕೆ. ಅದಕ್ಕೆ ಬಿಹೈ ಆಗಿರ್ಬೇಕು, ಬೈ ಗಾಡ್ಸ್ ಗ್ರೇಸ್ ಅಷ್ಟೊತ್ತಿಗೆ ಆಗಿತ್ತು ನಂಗೆ ಬಿಹೈ. ಸೊ ಅಪ್ಲೈ ಮಾಡ್ಕೊಂಡೆ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬಾ ಟಫ್ ಆಗಿತ್ತು ನಮ್ಗೆ ಇಂಟರ್ವ್ಯೂ. ತಂಬೂರ ಆಸ್ ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಜನ ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ರು. ನಾವ್ ಏನ್ ಮಾಡ್ಬೇಕು ಅಂದ್ರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿ ಶ್ರುತಿ ಮಾಡ್ಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡ್ಬೇಕು, ಆಮೇಲೆ ಶ್ರುತಿ ತಂಬೂರಿ. ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು, ಯಾರಿಗೂ ತಂಬೂರಿ ನಾವು ಹಾಕೊಂಡು ಎಡಗೈ ತಾಳ ಹಾಕೊಂಡು ಹಾಡ್ಬೇಕು, ಆ ತರ ಎಲ್ಲ ಇತ್ತು. ತುಂಬಾ ಮೈ ಗಾಡ್ಸ್ ಗ್ರೇಸ್. ಆಮೇಲೆ ನಂಗೆ ಭಾವಗೀತೆ ದೇವರ ನಾಮ ಕ್ಲಾಸಿಕಲ್ ಮೂರು ಬಿಹೈ ಆಗಿದ್ರಿಂದ ದೇ ಗೇವ್ ಮಿ ಎನ್ ಎಂಎ ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್.
1: ಓಕೆ.
0: ಸೊ ಬೈ ಗಾಡ್ಸ್ ಗ್ರೇಸ್ ಆಕಾಶವಾಣಿಗೆ ಸೇರ್ಕೊಂಡು ಬೆಂಗಳೂರು, ಮೈಸೂರಿಂದ ಬೆಂಗಳೂರಿಗೆ 89 ಅಲ್ಲಿ ಬೆಂಗಳೂರಿಗೆ ಬಂದು
1: ಆಕಾಶವಾಣಿ ರೆಕಾರ್ಡಿಂಗ್ಸ್ ಎಲ್ಲ
0: ಹೌದು ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಎಚ್ ಕೆ ನಾರಾಯಣ್ ಡೈರೆಕ್ಷನ್, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬಾ ರೆಕಾರ್ಡಿಂಗ್ ಹೋಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ವಿ, ಹಾಡ್ತಾ ಇದ್ದೆ ನಾನು. ಸೊ ತುಂಬಾ ಚೆನ್ನಾಗಿರ್ತಾ ಇತ್ತು.
1: ಆಕಾಶ್ ಬುಟ್ಟಿ ಕಾರ್ಯಕ್ರಮ ನಮ್ಮ ಆಕಾಶವಾಣಿ 90 ವರ್ಷ ಪೂರೈಸುತ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್.
0: ಥ್ಯಾಂಕ್ಸ್ ಅಲಾಟ್. ತುಂಬಾ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಯಾಕೆಂದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ, ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೋರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತು ಡಾ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತು ಡಾ ಬಿ ನಾರಾಯಣ ಸ್ವಾಮಿ ಅವರೊಡನೆ ಸಂದರ್ಶನ ಕೇಳಬಹುದು. ಇಂದು ರಾತ್ರಿ 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವೈಲಿನ್ ವಾದನ ಕೇಳಬಹುದು. ತಬಲಾ ಸಾಥ್ ಅದಿತ್ ದೇಶ್ಮುಖ್.

ಗದರ್ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧೂಳಕ್ಕೆ ವರ್ಣಚಿತ್ರಗಳೇಕೆ? ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ? ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು ಮಂಕುತಿಮ್ಮ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು ಮಂಕುತಿಮ್ಮ.

ಪ್ರಕೃತಿಯು ಜೀವನದಲ್ಲಿ ಅಭಿಮಾನವನ್ನು ತೊರೆದು ಕಾರ್ಯನಿರ್ವಹಿಸಲು ಪಾಠ ಹೇಳಿಕೊಡುತ್ತದೆ. ಡಿಸ್ಕವರಿ ಚಾನೆಲ್ನಲ್ಲಿ ಪ್ರದರ್ಶಿಸುವಂತೆ ಅದೇನು ಪಕ್ಷಿ ಪ್ರಪಂಚ, ಅದೇನು ಬಣ್ಣ, ಅದೇನು ಕಿಲಕಲ ಧ್ವನಿ, ಅದೆಷ್ಟು ವಿಧ ವಿಧವಾದ ಕೀಟಗಳು, ಒಂದು ಸಣ್ಣ ಕೆಲಸ ಮಾಡಿದರೂ ಅದೇನು ಬಿಗುಮಾನ ಬೀಗುತ್ತೇವೆ, ಅದೇನು ಎಲ್ಲ ಕಡೆಗೆ ತಮಟೆ ಹೊಡೆದುಕೊಂಡು ಬರುತ್ತೇವೆ. ಪ್ರಕೃತಿಯ ವೈವಿಧ್ಯತೆ ಅಗಾಧತೆ ಎಲ್ಲ ಕಡೆ ಶೋಭಿಸುತ್ತದೆ, ಆದರೆ ಎಷ್ಟು ನಿರ್ಹಂತೆ ಪ್ರಕೃತಿಗೆ. ಮನುಷ್ಯನು ಮೂಡಿದ್ದಾಗ ಒಂದು ತರಹ, ಮೂಡಿಲ್ದಾಗ ಒಂಥರ, ಆದರೆ ಡೂಯಿಂಗ್ ಬೆಸ್ಟ್ ಔಟ್ ಆಫ್ ಎವ್ರಿಥಿಂಗ್ ಪ್ರಕೃತಿಗೆ ಅದು ಸಹಜವಾದದ್ದು. ತಾಯಿ ಮಗುವನ್ನು ಪ್ರೀತಿಸುವುದು ಎಷ್ಟು ಸಹಜವೋ ಅಷ್ಟು ಸಹಜ ಅದಕ್ಕೆ ಪ್ರಕೃತಿಗೆ ಪ್ರಕೃತಿ ಮಾತೆ ಅನ್ನುತ್ತೇವೆ. ಕೌಶಲ್ಯವನ್ನು ರೂಢಿಸಿಕೊಳ್ಳಬೇಕು. ಒಂದೆಡೆ ಶರಣರು ಸರಳವಾಗಿ ಹೇಳುತ್ತಾರೆ, ಮಾಡುವ ಮಾಟ

ದಲ್ಲಿ ಮಾಡಿಯೂ ಮಾಡದಂತಿರಬೇಕು. ಒಂದೊಂದು ಒಂದೊಂದು ತರಹ ಪ್ರಕೃತಿಯ ವೈವಿಧ್ಯತೆಯನ್ನು ಊಹಿಸಲು ಕೂಡ ಅಸಾಧ್ಯ. ಅದರ ಎದುರು ಮಾತು ಮೌನವಾಗುತ್ತದೆ. ಅದರಿಂದ ಅನುಭವಿಸುವ ಆನಂದ ಅವರ್ಣನೀಯವಾದದ್ದು. ಭಗವದ್ಗೀತೆಯಲ್ಲಿ ಗೀತಾಚಾರ್ಯನು ಹೇಳುತ್ತಾನೆ, ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು ವಿಭೂತಿ ಶೋಭೆ ನಿನಗೆ ಕಾಣುತ್ತದೋ ಅದು ನನ್ನ ತೇಜೋಂಶದಿಂದ ಕೂಡಿದುದು ಎಂದು ತಿಳಿ. ಅಲ್ಲೆಲ್ಲ ಭಗವಂತನ ಕೈಚಳಕ ಇದೆ ಅಂತ ಭಾವಿಸಬೇಕು.

ಆರಣ್ಯಕದ ಪುಷ್ಪಗಳ ಮೂಸುವವರಾರು? ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಆರಣ್ಯಕದ ಪುಷ್ಪಗಳ ಮೂಸುವವರಾರು? ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವಳು ಮಂಕುತಿಮ್ಮ. ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವಳು ಮಂಕುತಿಮ್ಮ.

0: ಕಾಡಿನಲ್ಲಿ ಬಗೆ ಬಗೆಯಾದ ಹೂಗಳು, ಸೊಗಸಾದರೂ ಏನು? ಆದರೆ ಅದನ್ನು ಕಂಡು ಮೆಚ್ಚಿ ಅದರ ವಾಸನೆಯನ್ನು ಯಾರಾದರೂ ಮೂಸು ನೋಡುತ್ತಾರೇನು? ಅಲ್ಲಿ ಕಂಡುಬರುವ ಚಿಟ್ಟೆಗಳ ಬಣ್ಣ ಬಣ್ಣದ ಚಿತ್ತಾರವನ್ನು ಹುಡುಕಿಕೊಂಡು ಹೋಗಿ ಮೆಚ್ಚುವರಾರು? ಯಾವ ಫ್ಯಾಷನ್ ಡಿಸೈನಿಂಗ್ಗೂ ಮೀರಿಸುವ, ಯಾವ ಫ್ಯಾಷನ್ ಶೋವನ್ನು ಹಿಂದೆ ಹಾಕುವ ಚಿತ್ತಾರ ಪ್ರಕೃತಿಯದು. ನ್ಯಾಚುರಲ್ ಆಗಿ ಬೆಳೆಯುವುದು ಅರಣ್ಯ, ಕಲ್ಟಿವೇಟೆಡ್ ಆಗಿ ಬೆಳೆಯುವುದು ವನ. ಆದರೂ ಅದನ್ನು ಪಡೆಯಬೇಕಾದರೂ ತಿರುಗಿ ಪ್ರಕೃತಿಗೆ ಶರಣು ಹೋಗಬೇಕಾಗುತ್ತದೆ. ಆತ್ಮಸಂತೋಷಕ್ಕಾಗಿ ಸೊಗಸಾಗಿ ಮಾಡುವುದು ಪ್ರಕೃತಿಯ ರೂಢಿ. ಹಾಗೆಯೇ ಆಡಂಬರರಹಿತ ಸೊಗಸು ಮೆರೆಯಿಸುವುದು, ಅದನ್ನು ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ಡಿ ವಿಜಿಯವರು ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ ಎಂದು ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲಿವಿನ್ ತಾನೆಲೆಯ ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕರ್ತತೆಯ ಪಡೆವಂತೆ ಅಂತ ಹೇಳ್ತಾರೆ. ಹಾಗೆ ಉಪಕಾರಿ ನಾನು ಎನ್ನುಪಕೃತಿಯ ಜಗಕ್ಕೆಂಬ ವಿಪರೀತ ಮತಿಯನ್ನುಳಿದು ವಿಪುಲಾಶ್ರಯ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜ ಮಾದೋಳ್ಪಿ ನಿಮ್ ಬಾಳ್ವಳು. ಜಗವೆಲ್ಲ ಶಿವಲೀಲೆ, ಭಗವರ್ಥದ ಲೀಲೆ, ಖಗಲೀಲೆ ಮೃಗಲೀಲೆ ಕ್ರಿಮಿಕೀಟ ಲೀಲೆ ನದನದಿ ಲೀಲೆ ಮೇಲೆ ಮನುಜರ ಲೀಲೆ ಅಗಣಿತ ಲೀಲೆಯದು ಮರುಳು ಮುನಿಯ ಅಂತ ಹೇಳಿದ್ದಾರೆ.
1: ಕಗ್ಗದ ಸಿರಿ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ

ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಕಾಲಿನದ್ದು ಮಾತ್ರ. ನಮ್ಮ ದಲ್ಲಿತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹಸಿರು
1: ಉಸಿರೆಲ್ಲ ಹಸಿರಾದಾಗ
0: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ
2: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ,
0: ಅನುಕೂಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

ಆಕಾಶವಾಣಿ ಕಾರವಾರ ಭಾವಗೀತೆಗಳು ಡಿವಿ ಗುಂಡಪ್ಪ ವಿರಚಿತ ಗೀತೆಯನ್ನ ವೃಂದಗಾನದಲ್ಲಿ ಕೇಳಿ ಮುಗುದೈಯಾದೆಯ ಕನ್ಯೆ

ಚಂದ್ರಶೇಖರ್ ಕಂಬಾರ್ ವಿರಚಿತ ಗೀತೆಯನ್ನ ಹಾಡಿದವರು ಎಂಡಿ ಪಲ್ಲವಿ. ನಾ ಕುಣಿಬೇಕ ಮೈ ಮಣಿಬೇಕ ಕಾಲ್ ತಣಿಬೇಕ ತಾಯಿ.

ಸಂಗಮ ಚಿತ್ರಕ್ಕಾಗಿ ಗೋಪಿಕಾ ಪೂರ್ಣಿಮಾ ಹಾಡಿರುವ ಗೀತೆ, ಕವಿರಾಜ್ ಅವರ ಗೀತರಚನೆ ಸಂಗೀತ, ದೇವಿ ಶ್ರೀಪ್ರಸಾದ್ ಅವರದು.

ಸಕ್ಕರೆ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ನಂದಿತಾ ಹಾಡಿರುವ ಗೀತೆಯನ್ನ ಕೇಳುತ್ತಿದ್ದೀರಿ. ಯೋಗರಾಜ್ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಇದುವರೆಗೂ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ ಮಂಜುಳಗಾನ, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
2: ಏ
1: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
2: ಬೈ ಗರ್ಲ್ಸ್,
1: ಎಲ್ಲಿ ಹೋಗ್ತಿದ್ಯಾ?
2: ಕೇಳಿಸಲ್ವಾ?
3: ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರಾಗಿರಿ, ಜಾಗರೂಕರಾಗಿರಿ.
0: ರಾಜದುರ್ಗದ ರಹಸ್ಯ ಚಿತ್ರಕ್ಕಾಗಿ PV ಶ್ರೀನಿವಾಸ್ ಹಾಗೂ SJ ಹಾಡಿರುವ ಗೀತೆ, RNG ಗೋಪಾಲ್ ಅವರ ಗೀತ ರಚನೆ, ಸಂಗೀತ GK ವೆಂಕಟೇಶ್.

ನಾಗಕಾಳ ಭೈರವ ಚಿತ್ರಕ್ಕಾಗಿ ಬೆಂಗಳೂರು ಲತಾ ಹಾಗೂ ಕೆಜೆ ಯೇಸುದಾಸ್ ಹಾಡಿರುವ ಗೀತೆ, ವಿಜಯ ನಾರಸಿಂಹ ಅವರ ಗೀತ ರಚನೆ, ಸಂಗೀತ ಎಂ ರಂಗರಾವ್.

ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವುಗಳ ಸ್ವರದಲ್ಲಿ ಹಾಡಿರುವ ಗೀತೆ ಗೀತಪ್ರಿಯ ಅವರ ಗೀತರಚನೆ, ಸಂಗೀತ ರಾಜನ್ ನಾಗೇಂದ್ರ.

ರತ್ನಮಂಜರಿ ಚಿತ್ರಕ್ಕಾಗಿ ಜಿಕ್ಕಿ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಹೊಸೂರು ಕೃಷ್ಣಮೂರ್ತಿ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮಾನವತಿ ಈ ಕನ್ನಡತಿ ಚಿತ್ರದ್ದು. ಇವುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಪಿ ಶೈಲಜಾ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಸಂಗೀತ ಉಪೇಂದ್ರ ಕುಮಾರ್.

ಮಾಗಿಯ ಕನಸು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಎಂ ಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಈ ಗೀತೆಯೊಂದಿಗೆ ಮಂಜುಳ ಕಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನ ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಹೊರೆಯೊಡನಾಡಿನ ಜಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

ಹೌದು, ಕೇಳಿದರೆ ವಿವಿಧ ಭಾರತಿ ನಮ್ಮ ಅನುದಿನದ ಸಂಗಾತಿ. ಸ್ಟುಡಿಯೋದಲ್ಲಿ ಸಮಯ 10:04:50. ನಿಮ್ಮಿಷ್ಟದ ಹೌದು ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ಕೇಳುವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಮಧುರವಾದ ಹಳೆಯ ಗೀತೆಗಳು ನಿಮ್ಮ ಜೊತೆಯಾಗುತ್ತೆ. ಒಂದು ಗಂಟೆಯ ಅವಧಿಯವರೆಗೆ, ಹೌದು 11 ಗಂಟೆಯವರೆಗೂ ನೀವು ಗೀತೆಗಳನ್ನ ಕೇಳ್ತಾ ಸಾಗಬಹುದು. ಗೆಜ್ಜೆ ಪೂಜೆ ಚಿತ್ರದ ಈ ಎವರ್ ಗ್ರೀನ್ ಹಾಡು ಎಸ್ ಜಾನಕಿಯವರ ಕಂಠ ಸಿರಿಯಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಈ ಒಂದು ಉತ್ತಮವಾದ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ. ಹೌದು, ಅತಿಯಾದ ಆನಂದವನ್ನ ಅನುಭವಿಸುವ ಒಂದು ಸಮಯವನ್ನ ಇಂಗ್ಲಿಷ್ನಲ್ಲಿ ಕ್ಲೌಡ್ 9 ಅಂತ ಹೇಳಿ ಹೇಳ್ತಾರೆ. ಅಂತಹ ಅಪರಿಮಿತ ಆನಂದವನ್ನ ಅನುಭವಿಸ್ತಾ ಇರುವಂತಹ ಗೀತೆ ಇದು. ನಾಯಕಿಯ ಆನಂದದಲ್ಲಿ ಮೈಮರೆತು ಹಾಡುವಂತಹ ಈ ಒಂದು ಚಂದದ ಗೀತೆ ಗೆಜ್ಜೆ ಪೂಜೆ ಚಿತ್ರದ ಈ ಹಾಡು ಈಗ ನಿಮಗಾಗಿ ಇದನ್ನ ಓಲ್ಡ್ ಈಸ್ ಗೋಲ್ಡ್ನ ಮೊದಲ ಗೀತೆಯಾಗಿ

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
1: ಭಾವ ಭಿತ್ತಿಯೊಳಗೆ ಅಚ್ಚುತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಗು ಹಳತು ಭಾವ ಎಂದಿದ್ದರೂ ಹೊಸತು
1: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
1: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
2: ಸೆಕೆಂಡುಗಳ ಸಮಯ ಇದು. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಮುಂದಿನ ಗೀತೆ ಇಲ್ಲ ಈಶ್ವರಿ ಅವರ ಧ್ವನಿಯಲ್ಲಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಧ್ವನಿಗೊಳಿಸಿದ್ದಾರೆ. ಗಾಂಧಿನಗರ ಚಿತ್ರದ ಹಾಡು ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

0: ಎಂಥ ಚಂದದ ಗೀತೆ ಅಲ್ವಾ. ಹಾಗೆ ನಮ್ಮ ಕನ್ನಡ ಗಾಯನ ಲೋಕದ ಅದ್ಭುತ ಕಂಠಸಿರಿಗಳಲ್ವಾ. ಈಗಷ್ಟೇ ನೀವು ಗಾಂಧಿನಗರ ಚಿತ್ರದ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೂ ಯಾರು ಮತ್ತೊಬ್ಬ ಗಾಯಕಿ ಅಂತ ಹೇಳಿ ನೀವು ಗೆಸ್ ಮಾಡಿ ನಮ್ಗೆ ಕಳಿಸ್ಬೇಕು. ಈಗಷ್ಟೇ ನೀವು ಗಾಂಧಿನಗರ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ, ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ದನಿಗೂಡಿಸಿದಂತಹ ಗಾಯಕಿ ಯಾರು ಅಂತ ಹೇಳಿ ನಮ್ಗೆ ಸಂದೇಶವನ್ನ ಕಳಿಸ್ಕೊಡಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಿ. 10:15:10 ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತಲೆಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

0: ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.
1: ಕೇಳಿದ್ರು ಅವರ ಕಿವಿಯನ್ನ ವಿವಿಧ ಭಾರತಿಗೆ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಈ ಸಂದೇಶದ ಮೂಲಕವೇ ನಮಗೆ ತಿಳಿಯುತ್ತೆ. ಹೌದು, ಈ ಒಂದು ಗೀತೆಯನ್ನ ಹಾಡಿದಂತಹ ಗಾಯಕಿ ಯಾರು ಅಂತ ಹೇಳಿ ನಾನು ಕೇಳಿದ್ದೆ. ಎಷ್ಟು ಶೀಘ್ರವಾಗಿ ಉತ್ತರ ಬಂದ್ಬಿಡ್ತು, ಪಿ ಸುಶೀಲಾ ಅವರು ಅಂತ ಹೇಳಿ. ಹೌದು, ಎಲ್ಲ ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಇವರೆಲ್ಲರ ಧ್ವನಿಗಳನ್ನ ನಾವು ಕೇಳೋದಕ್ಕೆ ಹಾಗೆ ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಬಹುದು. ಯಾರು ಅಂತ ಹೇಳಿದ್ರೆ ರಾಜಾಜಿನಗರದ ರತ್ನ ಅವರು. ಹಾಗೆ ಬಹಳ ಸುಲಭವಾಗಿ ನೀವು ಪ್ರಶ್ನೆಯನ್ನ ಕೇಳಿಬಿಟ್ರಿ ಅಂತ ಹೇಳಿ ಸಂಜಯ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರು. ಧನ್ಯವಾದ ನಿಮ್ಮ ಈ ಒಂದು ಶೀಘ್ರವಾದಂತಹ ಸ್ಪಂದನೆಗೆ ಅಂತ ಹೇಳ್ತಾ ಈಗ ಮತ್ತೊಂದು ಚಂದದ ಗೀತೆ, ಇವರ ಗ್ರೀನ್ ಗೀತೆ, ನಾ ಮೆಚ್ಚಿದ ಹುಡುಗ ಚಿತ್ರದ್ದು. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿದೆ.

ಕಾಳಿಮೋಡ ಚಿತ್ರದ ಟೈಟಲ್ ಟ್ರ್ಯಾಕ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿತ್ತು. ವಿಜಯ ಭಾಸ್ಕರ್ ಅವರ ಸ್ವರಕಲ್ಪನೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ.

ಎಲ್ ಡಿ ಸ್ಕೂಲ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ನೀವಿದ್ದೀರಿ. ಚಂದದ ಗೀತೆಗಳು ಕೂಡ ನಮ್ಮ ಜೊತೆಯಾಗಿದೆ. ಮುಂದೆ ಸರ್ವಮಂಗಲ ಚಿತ್ರದ ಹಾಡು ಪಿ ಸುಶೀಲಾ ಅವರು ಹಾಡಿರುವಂತಹದ್ದು. ಇದೊಂದು ಜಾನಪದ ರಚನೆ, ಸತ್ಯಮ್ ಅವರ ಸಂಗೀತ ಈ ಒಂದು ರಚನೆಗಿದೆ.

ಸಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು, ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ಯೋಜನೆಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹತ್ತು ಗಂಟೆ 31:31 ಕೇಳ್ತಾ ಇದ್ರಿ ಓಲ್ಡ್ ಈಸ್ ಗೋಲ್ಡ್, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಮುಂದಿನ ಗೀತೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನ ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ರಾಗ ನಿರ್ದೇಶನ ಈ ಹಾಡಿಗಿದೆ. ಚಿತ್ರ ತೂಗುದೀಪ.
3: ಶಶಿಕಿರಣ

ಮಲಯಾಳದ ಹೂವು ಚಿತ್ರದ ಈ ಎವರ್ ಗ್ರೀನ್ ಗೀತೆ ಪಿಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಗಳಲ್ಲಿ ಮಡಿಬಂತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. ಹತ್ತು ಗಂಟೆ 38:40 ಸಮಯ ಇದು ಸಾಗ್ತಾ ಇದ್ದೇವೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ನಿಮ್ಮ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಪ್ರತಿದಿನ ಬೆಳಗ್ಗೆ 10:02 ಹಾಗೆ ಸಂಜೆ 5:02. ಇನ್ನೀಗ ಕಠಾರಿ ವೀರ ಚಿತ್ರದ ಹಾಡು ಪಿ ಸುಶೀಲ ಅವರ ಧ್ವನಿಯಲ್ಲಿ, ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಹಿಂದೆ ಸ್ಕೂಲ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಈಗಷ್ಟೇ ಮೂಡಿ ಬಂದಂತಹ ಗೀತೆ ಮಣ್ಣಿನ ಮಗ ಚಿತ್ರದ್ದಾಗಿತ್ತು. ಪಿ ಸುಶೀಲ ಅವರ ಧ್ವನಿಯಲ್ಲಿ ಈ ಗೀತೆ ಇತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು.

ಒಳ್ಳೆಯ ಗೀತೆಗಳು ಅಂತ ಹೇಳಿ ಗುಳೇದ ಗುಡ್ಡದ ವಿರೂಪಾಕ್ಷ ಅವರು, ಎನ್ ಜಿ ಬಸವರಾಜ್ ಅವರು, ಹಾಗೆ ಸೋಮಶೇಖರ್ ತಟ್ಟಿಯವರು ಹಂಪಸಾಗರದಿಂದ, ಮತ್ತು ಯಾರು ಸುಮಾ ಅವರು ಸುಮಕದ ಕಟ್ಟೆಯಿಂದ, ಮಹೇಶ್ ಮಂಡ್ಯದಿಂದ, ಸಿರಿಗೆರೆಯ ಉಮೇಶ್ ಅವರು, ಹಾಗೆ ಟಿ ವಿ ಸರ್ಕಲ್ನ ಚಿದಾನಂದ್ ಅವರು, ಹಾಗೆ ರಮೇಶ್ ರಂಗ ವಿದ್ಯಾರ್ಥಿ ನಾಗರಾಜ ಶರ್ಮಾ ಅವರು, ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ಹಾಗೆ ಮತ್ತಿನ್ಯಾರು ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಮಂಗಳ ಮೈಸೂರಿನಿಂದ, ಇಂದ್ರಾಣಿ ಕೈಲಾಸ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಇಲ್ಲಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ, ಅರುಣಾ ಮೈತ್ರಿ ಅವರು, ಹಾಗೆ ನಾಗರತ್ನ ಅವರು, ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಬೆಳಗಾವಿ ಕನಬರ್ಗಿಯಿಂದ ಬಸವರಾಜ್ ಕಂಬಾರ್ ಅವರು, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಮತ್ತು ತೀರ್ಥೇಶ್ ಚನ್ನಪಟ್ಟಣದಿಂದ ಅನಂತ್ ಕುಮಾರ್ ಅರಸು ಅವರು, ಮತ್ತು ಯಾರು 37915 ಇಲ್ಲಿಂದ ಬಂದಿರುವ ಸಂದೇಶ, ಸುರೇಶ್ ಬಾಬು ಕೆ ಬಿ ಕದಲೂರು ಇಲ್ಲಿಂದ, ಅಂಜನಾ ಗಾಂಧಿ ಬಜಾರ್ನಿಂದ, ಹಾಗೆ ನಿರ್ಮಲಾ ಅವರು ಸದ್ಗುಂಟೆ ಗೊರಗುಂಟೆ ಪಾಳ್ಯದ ನಿರ್ಮಲಾ ಅವರು ಈಗ ಚಾರ್ಧಾಮ್ ಯಾತ್ರೆಯಲ್ಲಿ ಇದ್ದಾರಂತೆ, ಅಲ್ಲಿಂದ ನಾನು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ, ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಿನ್ಯಾರು ಅನುಷಾ ಅವರು, ಹಾಗೆ ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರು, ಬ್ಯಾಂಕ್ ಕಾಲೋನಿಯ ಶಾಂತಾ ಅವರು, ಮತ್ತು ಅಮರಾವತಿಯ ಹರಿಕುಮಾರ್, ಈ ಎಲ್ಲ ಕೇಳುವರು ಸಹ ಓಲ್ಡಿ ಸ್ಕೂಲ್ನಲ್ಲಿ ಜೊತೆಯಾಗಿದ್ದಾರೆ, ಗೀತೆಗಳನ್ನು ಕೇಳ್ತಾ ಇದ್ದಾರೆ, ಮೆಚ್ಚಿ ಸಂದೇಶಗಳನ್ನು ಕಳಿಸಿದ್ದಾರೆ. ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆ ಬೆಳವಲದ ಮಡಿಲಲ್ಲಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ಇದು. ಕೀರ್ತಿಪ್ರಿಯ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ರಾಗ ನಿರ್ದೇಶನ ಈ ಹಾಡಿಗೆ.

ಎಲ್ಡಿ ಸ್ಕೂಲ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ಈಗ ಬಿಡುಗಡೆ ಚಿತ್ರದ ಹಾಡು ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ.

ಕೆಸಿಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾರೆ ಬಾನುಲಿ ಬಂಧು ಚಂದು ಅವರು. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಆನಂತರ ಕಾರ್ಯಕ್ರಮಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಜಾಗತಿಕ ಮಟ್ಟದ ಎಲ್ಲ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಭೀಮಾ ಹಾಗೂ ಕೃಷ್ಣ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತ ರಾಯೇಗೌಡ ಪಾಟೀಲ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು, ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.inಗೆ ಭೇಟಿ ನೀಡಬಹುದು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಕನ್ನಡ ಚಲನಚಿತ್ರ ಮತ್ತು ಕಿರುತೆರೆಯ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 47 ವರ್ಷ ವಯಸ್ಸಾಗಿತ್ತು. ಮಿಲನ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಯೂಟರ್ನ್, ಅಂಬಿ ನಿಂಗೆ ವಯಸ್ಸಾಯಿತು ಸೇರಿದಂತೆ 24 ಸಿನಿಮಾ ಹಾಗೂ 12ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಇತ್ತೀಚೆಗೆ ತೆರೆಕಂಡ ಲವ್ ಮಾಕ್ಟೇಲ್ 3 ಚಿತ್ರದಲ್ಲಿಯೂ ಅಭಿನಯಿಸಿದ್ದರು. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಕ್ನೋದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 38 ವರ್ಷ ವಯಸ್ಸಾಗಿತ್ತು. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಅವರು ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾಗುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನೆನಪಿರಲಿದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ 102.9 ಎಫ್ಎಂ.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸು ಹಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬುಧವಾರವಾಯಿ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ಬಾನುಲಿ ಬಂಧು ಚಂದು. ಸಮಯ ಆಗಿದೆ 11:10. ಎಂದಿನಂತೆ ಒಂದಷ್ಟು ಚಂದದ ಜನಪ್ರಿಯ ಹಾಡುಗಳನ್ನ ಕೇಳ್ತಾ ಸಾಗೋಣ. ನೀವು ಮೊದಲಿಗೆ ಕೇಳುವ ಎರಡು ಹಾಡುಗಳು ತಾರಕ್ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದಾರೆ, ನಿತಿನ್ ಮೋಹನ್ ಮತ್ತು ಸಂಗಡಿಗರ ಧ್ವನಿ ಇದೆ. ನಂತರ ಕೇಳಿ ಉಪಾಧ್ಯಕ್ಷ ಚಿತ್ರದ ಹಾಡು, ರಕ್ಷಿತಾ ಸುರೇಶ್ ಮತ್ತು ವಿಜಯ್ ಪ್ರಕಾಶ್ ಅವರ ಧ್ವನಿ, ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಈ ಎರಡು ಹಾಡುಗಳು.

0: ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ರಾ ನೀವು? ಎರಡು ಹಾಡುಗಳನ್ನ ಕೇಳಿದ್ರಲ್ಲ, ಉಪಾಧ್ಯಕ್ಷ ಚಿತ್ರದ ಒಂದು ಹಾಡು ಬಂತು, ರಕ್ಷಿತಾ ಸುರೇಶ್ ಮತ್ತೆ ವಿಜಯ್ ಪ್ರಕಾಶ್ ಅವರ ಧ್ವನಿಗಳಲ್ಲಿ, ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಈಗ ತಾನೇ ನೀವು ಕೇಳಿದ್ರಿ ವಿಕ್ಟ್ರಿ ಚಿತ್ರದ ಗೀತೆ, ಮಿಕಾ ಸಿಂಗ್ ಮತ್ತು ಸಂಗೀತ ಅವರ ಧ್ವನಿ, ಕವರಾಜ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ. 11:21 ಸಮಯ. ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
2: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು, ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.
0: ಅಯೋಗ್ಯ ಚಿತ್ರದ ಗೀತೆಯನ್ನ ಕೇಳಿ, ವಿಜಯ ಪ್ರಕಾಶ್ ಮತ್ತು ಪಲಕ್ ಮುಚ್ಚಲ್ ಅವರ ಧ್ವನಿ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ವಿಂಡೋ ಸೀಟ್ ಚಿತ್ರದ ಗೀತೆ ಕೂಡ ಬರ್ತಾ ಇದೆ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರದ್ದೇ ಸಂಗೀತ.

ಸುದ್ದಿಗಳನ್ನ ಇಷ್ಟು ಹೊತ್ತು ಕೇಳಿದ್ರಿ. ವಿವಿಧ ಭಾರತಿ 102.9 ಎಫ್ಎಂ ಕೇಂದ್ರದಿಂದ ಸಮಯ ಆಗಿದೆ 11:32:30. ವಿವಿಧ ಭಾರತಿಯಲ್ಲಿ 11:30 ಆಯಿತು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ ಕಾರ್ಯಕ್ರಮ 11:30-12 ಪ್ರಸಾರ ಆಗುತ್ತೆ ಅಂತ ಹೇಳಿ. ನಮಸ್ಕಾರ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬುಧವಾರದ ಈ ಪ್ರಸಾರ ಕಾರ್ಯದಲ್ಲಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತೇವೆ ಈಗಾಗಲೇ ನಿಮ್ಗೆ ಒಂದಷ್ಟು ಜನರಿಗೆ ಗೊತ್ತಾಗಿರಬಹುದು. ಕೆಲವರು ಕೇಳ್ತಾ ಇದ್ರೆ ಇವತ್ತು ಇವ್ರ ಬರ್ಡೇ ಇದೆ, ಹಾಗಾಗಿ ನೀವು ಅವ್ರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಹೌದು, ಖಂಡಿತವಾಗ್ಲೂ. ಇವತ್ತು ಯಾರು ಹುಟ್ಟಿದ ಹಬ್ಬವನ್ನು

ಎಲ್ಲರಿಗೂ ಗೊತ್ತಿರುವ ಹಾಗೆ ಸ್ಯಾಂಡಲ್ವುಡ್ ನ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅಂತಾನೆ ಹೆಸರಾಗಿದ್ದಾರೆ ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಅವರ ಜನ್ಮದಿನ ಎಂದು ಹಾಗಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವರೇ ಕಂಪೋಸ್ ಮಾಡಿರುವಂತಹ ಒಂದಷ್ಟು ಚಂದದ ಹಾಡುಗಳನ್ನ ಕೇಳ್ತಾ ಒಂದ್ ಸ್ವಲ್ಪ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಸಾಗೋಣ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ಸಂಗೀತದ ತಾರೆ ಅಂತಾನೆ ಹೇಳಬಹುದು ಅರ್ಜುನ್ ಜನ್ಯ. ಅರ್ಜುನ್ ಜನ್ಯ ಅವರ ಮೊದಲ ಹೆಸರು, ಮೂಲ ಹೆಸರು ಲೋಕೇಶ್ ಅಂತ. ಅವರು ಅರ್ಜುನ್ ಜನ್ಯ ಅವರು ಕೆ ಕಲ್ಯಾಣ್ ಅವರ ಹತ್ರ ಕೀಬೋರ್ಡ್ ಕಲೀಲಿಕ್ಕೆ ಹೋಗ್ತಾ ಇದ್ರಂತೆ. ಆ ಟೈಮಲ್ಲಿ ಕಲ್ಯಾಣ್ ಅವರು ಅವರಿಗೆ ಅರ್ಜುನ್ ಅನ್ನುವ ಹೆಸರನ್ನ ಇಡ್ತಾರೆ. ಅದಾದ್ಮೇಲೆ ಅವರು ಕೆ ಕಲ್ಯಾಣ್ ಅವರ ಜೊತೆಗೆ ಸೇರಿಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಸುದೀಪ್ ಅವರು ಅವ್ರಿಗೆ ಜನ್ಯ ಅನ್ನುವ ಹೆಸರನ್ನ ಕೊಡ್ತಾರೆ. ಕೆ ಕಲ್ಯಾಣ್ ಅವರ ಅರ್ಜುನ್ ಮತ್ತೆ ಸುದೀಪ್ ಅವರ ಜನ್ಯ ಎರಡೂ ಸೇರಿಕೊಂಡು ಅರ್ಜುನ್ ಜನ್ಯ ಅಂತ ಹೇಳಿ ಆಗತ್ತೆ. ಅದಾದ್ಮೇಲೆ ಅವರು ಸುಮಾರು 150 ಹೆಚ್ಚು ಸಿನಿಮಾಗಳಿಗೆ, ಸಿನಿಮಾ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ಅರ್ಜುನ್ ಜನ್ಯ. ಇಂದಿನ ಕಲಾಭಾರತಿಯಲ್ಲಿ ಅರ್ಜುನ್ ಜನ್ಯ ಅವರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಲ್ಲ ಸಾಧಕರ ಹಾಗೆ, ಎಲ್ಲ

ಸಾಧಕರ ಜೀವನದಲ್ಲಿ ಬರುವ ಹಾಗೆ ಅರ್ಜುನ್ ಅವರ ಬದುಕು ಕೂಡ ಹೂವಿನ ಹಾಸಿಗೆ ಏನೂ ಆಗಿರಲಿಲ್ಲ. ಅವರ ಒಂದು ಇಷ್ಟು ಸಾಧನೆ ಹಿಂದೆ ಬಹಳಷ್ಟು ಪರಿಶ್ರಮ ಇದೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು ಅದರ ಹಿಂದೆ. ಹಾಗಾಗಿ ಅರ್ಜುನ್ ಜನ್ಯ ಅವರ ಇವತ್ತಿನ ಏನು ಈ ಸಂಗೀತದ ಜರ್ನಿ ಇದೆ, ಅವರೇನು ಸ್ಯಾಂಡಲ್ವುಡ್ ಗಂಧದ ನಾಡಿನ ಒಂದು ಪ್ರಸಿದ್ಧ ಸಂಗೀತ ನಿರ್ದೇಶಕರು ಅಂತ ಆಗಿದ್ದಾರೆ, ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನಿಸ್ಕೊಳ್ತಾರೆ, ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅಂತ ಆಗಿದ್ದಾರೆ, ಸಂಗೀತ ನಿರ್ದೇಶನದ ಜೊತೆಗೆ ಸಿನಿಮಾ ನಿರ್ದೇಶಕರಾಗಿದ್ದಾರೆ, ಸ್ವತಃ ಅವರು ಕೊಳಲು

ನಿರ್ದೇಶಕರು ಆಗಿದ್ದಾರೆ, ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಸ್ಕೊಳ್ತಾರೆ, ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅಂತ ಆಗಿದ್ದಾರೆ, ಸಂಗೀತ ನಿರ್ದೇಶನದ ಜೊತೆಗೆ ಸಿನಿಮಾ ನಿರ್ದೇಶಕರಾಗಿದ್ದಾರೆ. ಸ್ವತಃ ಅವರು ಕೊಳಲು ಹಾರ್ಮೋನಿಯಂ ಕೀಬೋರ್ಡ್ ಪ್ಲೇಯರ್ ಆಗಿದ್ದಾರೆ, ಹಾಡ್ತಾರೆ ಕೂಡ. ಇಷ್ಟೆಲ್ಲ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಅವರು ಸುಮ್ಸುಮ್ನೆ ಮ್ಯೂಸಿಕ್ ಕಂಪೋಸರ್ ಆಗಿಲ್ಲ, ಸಂಗೀತ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೇಳಿದ್ವಿ ಅಲ್ವಾ. ಆದ್ರೆ ಈಗೀಗ ಅವರಿಗೆ ಸಂಗೀತ ಸಂಯೋಜನೆ ಮಾಡೋದು ಬಹಳ ಚೆನ್ನಾಗಿ ಒಲಿದು ಬಂದಿದೆ. ನಮ್ಗೆಲ್ರಿಗೂ ತುಂಬಾ ಅಂದ್ರೆ ಯಂಗ್ಸ್ಟರ್ಸ್ಗಿರ್ಲಿ, ಗಂಡ ಹೆಂಡತಿಗೆ, ಒಬ್ರನ್ನೊಬ್ರು ಇಷ್ಟಪಡೋರಿಗೆ, ತುಂಬಾ ಪ್ರೀತಿಸೋರಿಗೆ ಇತ್ತೀಚೆಗೆ ಬಹಳ ಒಂದು ಜನರು ಮೆಚ್ಚಿದಂತಹ ಒಂದು ಹಾಡು ಕೌಸಲ್ಯ ಸುಪ್ರಜಾ, ಅದರಲ್ಲಿ ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ಅಂತ ಇದೆಯಲ್ಲ, ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡುವಾಗ ಅರ್ಜುನ್ ಜನ್ಯ ಅವರ ಆರೋಗ್ಯ ಅಷ್ಟೊಂದು ಸರಿ ಇರಲಿಲ್ಲ, ಅಂದ್ರೆ 103 ಡಿಗ್ರಿ ಜ್ವರ ಇತ್ತಂತೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕೇವಲ 15 ನಿಮಿಷದಲ್ಲಿ ಈ ಒಂದು ಹಾಡಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ರಂತೆ ಅರ್ಜುನ್ ಜನ್ಯ. ಹೀಗೆ ಆರೋಗ್ಯ ಸರಿ ಇಲ್ಲದೆ ಇದ್ರು ಕೂಡ ಬರೀ 15 ನಿಮಿಷದಲ್ಲಿ ಕೂತು ಕಂಪೋಸ್ ಮಾಡಿದಂತಹ ಹಾಡು ಇಷ್ಟೊಂದು ಗುಡ್ ಫೀಲ್ ಕೊಡುತ್ತೆ, ಇಷ್ಟೊಂದು ಜನರನ್ನು ತಲುಪುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ ಶಶಾಂಕ್ ಅವರು. ಅಂತ ಒಂದು ಚಂದದ ಹಾಡನ್ನ ಕೇಳ್ತಾ ಕಲಾಭಾರತಿ ಕಾರ್ಯಕ್ರಮದ ಮೊದಲ ಹಾಡು ಬರ್ತಾ ಇದೆ ಕೇಳಿ.

ಸುಪ್ರಜಾ ರಾಮ ಚಿತ್ರದಾಗಿದೆ ಎಂದ ನೀವು ಕೇಳಿದ್ರಿ. ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಅವರು ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅರ್ಜುನ್ ಜನ್ಯ ಕನ್ನಡ ಚಿತ್ರರಂಗದ ಸಂಗೀತ ಸಂಯೋಜಕರಾಗಿ, ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ ಹೆಸರಾಗಿದ್ದಾರೆ. ಬಹಳಷ್ಟು ಜನ ಅವರನ್ನ ಕನ್ನಡ ಚಿತ್ರರಂಗದ ಎಆರ್ ರೆಹಮಾನ್ ಅಂತ ಕೂಡ ಕರೀತಾರೆ. ತಮ್ಮ ಸಂಗೀತ ನಿರ್ದೇಶನದಿಂದ ಮನೆ ಮಾತಾಗಿರುವಂತಹ ಪ್ರತಿಭಾವಂತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ. ಈ ದಿನ ಅಂದ್ರೆ May 13 ಅವರ ಜನ್ಮದಿನ. ಅವರು ಮೊದಲಿಗೆ ವಿ ಮನೋಹರ್ ಮತ್ತೆ ಕಲ್ಯಾಣ್ ಅವರ ಜೊತೆಯಲ್ಲಿ ಕೀಬೋರ್ಡ್ ಅನ್ನ ಕಲಿತಾ ಇದ್ರು. ಕೀಬೋರ್ಡ್ ಜೊತೆಗೆ ಅವರು ಕೊಳಲನ್ನು ಕೂಡ ನುಡಿಸ್ತಾರೆ, ಹಾರ್ಮೋನಿಯಂ ಕೂಡ ನುಡಿಸ್ತಾರೆ. ಗಾಯಕರಾಗಿದ್ದಾರೆ, ಸಂಗೀತ ನಿರ್ದೇಶಕರ ಜೊತೆಗೆ ಸಿನಿಮಾ ಕೂಡ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ ಅರ್ಜುನ್ ಜನ್ಯ. 2006 ಬಂದ ಸಿನಿಮಾ ಆಟೋಗ್ರಾಫ್ ಪ್ಲೀಸ್, ಆ ಒಂದು ಸಿನಿಮಾಕ್ಕೆ ಮೊದಲ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿದ್ರು. ಅದಾದ ನಂತರ ಸಾಕಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇಲ್ಲಿವರೆಗೂ 150 ಹೆಚ್ಚು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 2009 ಬಂದ ಸಿನಿಮಾ ಬಿರುಗಾಳಿ, ಈ ಒಂದು ಸಿನಿಮಾದಲ್ಲಿ ಅವರು ನೀಡಿದಂತಹ ಸಂಗೀತ ಜನಕ್ಕೆ ತುಂಬಾ ಇಷ್ಟ ಆಯಿತು. ಈ ಸಿನಿಮಾದ ಹಾಡುಗಳು ಕೂಡ ಬಹಳಷ್ಟು ಜನಕ್ಕೆ ಇಷ್ಟ ಆಯಿತು. ಅದಾದ್ಮೇಲೆ 2010 ಸಂಚಾರಿ ಚಿತ್ರದ ಹಾಡುಗಳು ಕೂಡ ಕರ್ನಾಟಕದ ಜನರ ಮನಸ್ಸನ್ನ ಸೂರೆಗೊಂಡವು. ಈಗ ಅವರೇ ಹಾಡಿರುವಂತಹ ಮತ್ತೊಂದು ಹಾಡನ್ನ ಕೇಳೋಣ. ರಾಂಬೋ ಚಿತ್ರದ ಗೀತೆ, ಅರ್ಜುನ್ ಜನ್ಯ, ಪ್ರಿಯಾ ಹಿಮೇಶ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಮೂರು ಅರ್ಜುನ್ ಜನ್ಯ ಅವರ ಹುಟ್ಟಿದ ದಿನ. ಲೋಕೇಶ್ ಕುಮಾರ್ ಅಂತ ಇದ್ದವರು ಅರ್ಜುನ್ ಜನ್ಯ ಆಗ್ತಾರೆ. ಅರ್ಜುನ್ ಜನ್ಯ ಆದ ನಂತರ ಸುಮಾರು 150 ಹೆಚ್ಚು ಸಿನಿಮಾದ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡ್ತಾರೆ. ಒಂದಷ್ಟು ಟಿವಿ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕೂಡ ಕೆಲಸ ಮಾಡ್ತಾರೆ ಅರ್ಜುನ್ ಜನ್ಯ ಅವರು. ಅಂದ್ರೆ ನಾನು ಆವಾಗಲೇ ಹೇಳಿದಾಗೆ ಪ್ರತಿ ಸಾಧಕರ ಜೀವನ ಕೂಡ ಮೊದಲಿಂದಾನು ಕೂಡ ಹೂವಿನ ಹಾಸಿಗೆಯ ಹಾಗೆ ಇರೋದಿಲ್ಲ. ಅವರ ಒಂದೊಂದು ಕಣ್ಣೀರಿನ ನೋವಿನ ದುಃಖದ ಕಥೆ ಕೂಡ ಇರುತ್ತೆ. ಹಾಗೆ ಅರ್ಜುನ್ ಜನ್ಯ ಅವರಿಗೆ ಕೂಡ ಆರಂಭದ ದಿನಗಳು ಕಷ್ಟದಿಂದ ಕೂಡಿದ್ವು. ಅದನ್ನೆಲ್ಲ ಎದುರಿಸಿ ಇಲ್ಲಿವರೆಗೂ ಬರೋದಕ್ಕೆ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಮೊದಮೊದಲು ಅವರು ಆರ್ಕೆಸ್ಟ್ರಾದಲ್ಲಿ ಸಂಗೀತ ಗೋಷ್ಠಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ತುಂಬಾನೇ ಕಷ್ಟದ ಪರಿಸ್ಥಿತಿ ಇತ್ತು. ಇಂತಹ ದಿನಗಳಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೇನೆ. ನಾನು ದೇವರನ್ನ ತುಂಬಾ ನಂಬ್ತೇನೆ. ಕೆಲವೊಂದು ಸಂದರ್ಭಗಳಲ್ಲಿ ನನಗೆ ಒಂದು ರೀತಿಯ ಪವಾಡದ ಹಾಗೆ ಒಂದಷ್ಟು ವಿಚಾರಗಳು ನಡೆದಿದೆ ಅಂತ ಕೂಡ ಅರ್ಜುನ್ ಜನ್ಯ ಅವರು ಹೇಳ್ಕೊಳ್ತಾರೆ. ಲೋಕೇಶ್ ಕುಮಾರ್ ಅವರು ಅರ್ಜುನ್ ಜನ್ಯ ಆದ ನಂತರ 2006 ಆಟೋಗ್ರಾಫ್ ಪ್ಲೀಸ್ ಅನ್ನುವ ಸಿನಿಮಾದ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಬರ್ತಾರೆ. ಬಿರುಗಾಳಿ, ಸಂಚಾರಿ, ಜರಾಸಂಧ, ಯುಗ, ಸ್ಲಂಬಾಲ ಇಂತಹ ಒಂದಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಕೊಟ್ಟಿದ್ದು ಅವರಿಗೆ ಒಂದಷ್ಟು ಯಶಸ್ಸನ್ನ ತಂದುಕೊಟ್ರು ಕೂಡ. ಕಿಚ್ಚ ನಮ್ಮ ಸುದೀಪ್ ಅವರ ಅಭಿನಯದ ಕೆಂಪೇಗೌಡ ಚಿತ್ರದ ಹಾಡುಗಳ ಮೂಲಕ ಇನ್ನಷ್ಟು ಮತ್ತಷ್ಟು ಜನರಿಗೆ ಹತ್ರ ಆಗ್ತಾ ಹೋಗ್ತಾರೆ ಅರ್ಜುನ್ ಜನ್ಯ ಅವರು. ಅದಾದ ನಂತರ ಒಂದಾದ ನಂತರ ಒಂದು ಯಶಸ್ಸನ್ನ ಕಾಣ್ತಾ ಹೋಗಿ ಸಂಗೀತ ನಿರ್ದೇಶಕರಾಗಿ, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ, ಅದಾದ ನಂತರ ಏನು ಸಿನಿಮಾ ನಿರ್ದೇಶನ ಕೂಡ ಮಾಡುವಂತಹ ಹಂತವನ್ನ ತಲುಪಿದ್ರು ಅರ್ಜುನ್ ಜನ್ಯ. ಹಾಡಿರುವಂತಹ ಒಂದಷ್ಟು ಹಾಡುಗಳು ಕೂಡ ಇದೆ. ರೋಮಿಯೋ ಚಿತ್ರದ ಬೆಳಗಾಗೆದ್ದು ಕಾಫಿ ಕುಡಿ ಎನ್ನುವಂಥದ್ದು, ಲಕ್ಕಿ ಸಿನಿಮಾದ ಗೌರಮ್ಮ ಗೌರಮ್ಮ, ವಿಕ್ಟ್ರಿ, ಮನೆ ತಂಕ ಬಾರಿ ಮನೆ ತಂಕ, ಈ ಹಾಡುಗಳಿಗೆ ಕೂಡ ಅವರು ಧ್ವನಿಯಾಗಿದ್ದಾರೆ. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು, ಕರ್ನಾಟಕ ರಾಜ್ಯ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂತ ಹೇಳಿ ಅಲೆಮಾರಿ ಸಿನಿಮಾದ ಹಾಡುಗಳಿಗೆ, ಮತ್ತೆ ಬೇರೆ ಬೇರೆ ಖಾಸಗಿ ಪ್ರಶಸ್ತಿಗಳು ಕೂಡ ಬಂದಿದೆ. ಭಜರಂಗಿ ಚಿತ್ರದ ನಿರ್ದೇಶನಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸೇರಿದ ಹಾಗೆ ಸಾಕಷ್ಟು ಇವರಿಗೆ ಗೌರವ ಪ್ರಶಸ್ತಿಗಳು ಸಹ ಬಂದಿರೋದನ್ನ ನಾವೆಲ್ಲ ಗಮನಿಸಬಹುದು.

ಅಲಿಗೋರಿ ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿ ಅವರ ಧ್ವನಿಯಲ್ಲಿತ್ತು. ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರದ್ದೇ ಸಂಗೀತ, ಹಾಗೆ ಅಂಬಿನಿಂಗ್ ವಯಸ್ಸಾಯಿತು ಚಿತ್ರದ ಹಾಡು ಗುಮ್ಮನೇನಿ ವಿಜಯಬಾಬು ಅವರ ಧ್ವನಿಯಲ್ಲಿತ್ತು, ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತವಿತ್ತು. ಇನ್ನು ಯುಗ ಪಟ್ರೇ ಲವ್ಸ್ ಪದ್ಮ ಧಿಮಾಕು ಸ್ಲಂಬಾಲ ದೀನ ಮಚ್ಚ ಬಿರುಗಾಳಿ ಜುಗಾರಿ ಸಂಚಾರಿ ನಮ್ಮೇರಿಯಲ್ ಒಂದಿನ ಗುಬ್ಬಿ ಕೆಂಪೇಗೌಡ ರಾಜಧಾನಿ ಜರಾಸಂಧ ತುಗಲಕ್ ಲಕ್ಕಿ ಜಯಮ್ಮನ ಮಗ ವಿಕ್ಟ್ರಿ ಆಟೋ ರಾಜ ಬರ್ಫಿ ದಿಲ್ವಾಲಾ ಸ್ವೀಟಿ ನನ್ ಜೋಡಿ ಚಡ್ಡಿ ದೋಸ್ತ್ ಡೌ ಭಜರಂಗಿ ದಿಲ್ ರಂಗಿಲಾ ಡಾರ್ಲಿಂಗ್ ಅಂಗಾರಕ ಮಾಣಿಕ್ಯ ಪಾರು ವೈಫ್ ಆಫ್ ದೇವದಾಸ್ ಅಧ್ಯಕ್ಷ ಮತ್ತೆ ಸೂಪರೋ ರಂಗ ನೀನಾದಿನ ಮರೆಯಾದೆ ಜಾಕ್ಸನ್ ರಾಜರಾಜೇಂದ್ರ ಡಿಕೆ ಗೋವಾ ಕಲ್ಪನಾಟು ಸೇರಿದ ಹಾಗೆ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿರುವಂತಹ ಅರ್ಜುನ್ ಜನ್ಯ ಅವರು ಯುವ ಜನರ ನಾಡಿ ಮಿಡಿತವನ್ನ ಅರ್ತಿದ್ದಾರೆ. ಅವರ ಸಂಗೀತ ಸುಧೆ ಹೀಗೆ ಹರಿತಾ ಇರಲಿ, ಅವರ ಬದುಕು ಕೂಡ ಸುಖ ಸಂತೋಷದಿಂದ ಕೂಡಿರಲಿ, ಸಂಗೀತ ಪ್ರೇಮಿಗಳನ್ನ ಮತ್ತಷ್ಟು ರಂಜಿಸಲಿ ಅನ್ನೋದೇ ನಮ್ಮ ಆಶಯ. ಮತ್ತೊಮ್ಮೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿ ರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕಾ, ಬೆನಿಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ದ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಮ್ಸ್ಟೇ, ವಸತಿ ಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ

0: ಆರ್ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮುಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ತೆ ಮೇಡಮ್.
2: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತಹ ಹೂವು ಇರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ನೀವಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
3: ಅಂದ್ರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂತದ್ದು, ಅದು ನನಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದ್ರೆ ಹಸಿಲೆ ಇದ್ದದ್ದು, ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂಥದ್ದು, ಅದ್ ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನ್ಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದ್ರಲ್ಲಿ ಒಂದು ಮಾಡ್ಬೇಕು ಅಂತ. ಬಹುಶಃ ಟನು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆ ಎಲ್ಲ ಹಾಗೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನಾನು ಊರಲ್ಲಿ ಬಂದ ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಉಳಿತಾ ಇತ್ತು. ಮೊದ್ಲು ಮಾಡ್ತಾ ಇದ್ದಲ್ಲ, ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಒಣಗಿಸಿರುವಂತ.
2: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
3: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನನ್ನು ಮೊದ್ಲಿಂದ ನಂಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳ, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
2: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್? ನೀವು ಬೆಳೆದಿದ್ದು?
3: ಹಾ, ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಲಾಲಿ ಗ್ರಾಮ, ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ, ಸಾಗರ ಮತ್ತೆ ಉಡುಪಿ, ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE ಅಲ್ಲಿ. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೆ ಏನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
2: ಅಲ್ಲಿ ಶಾರ್ಜಾದಲ್ಲಿ ಇರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರಲಿಲ್ಲ?
3: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
2: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
3: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ.

0: ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರು ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ, ಸಾಧಾರಣ ಒಂದು 200-300ಕ್ಕಿಂತ ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೊಂದು ನನ್ಗದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ, ಅಕ್ರಿಲಿಕ್ ಅಲ್ಲಿ ಮಾಡಿದ್ದು ಎಲ್ಲ ಹೆಚ್ಚಿನದೆಲ್ಲ ಹೂಳು ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು, ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
0: ಅಂದ್ರೆ ಇದ್ರ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನಂಗೆ ಹಕ್ಕಿಯ ಕೊಕ್ಕಿನ ಹಾಗೆ ಕಾಣುವಂತದ್ದು, ಅದರದ್ದು ಬಾಲದ ಹಾಗೆ ಕಾಣುವಂತದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂತದ್ದು, ನನ್ನ ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು. ನನ್ಗದು ತುಂಬಾ ವಿಚಿತ್ರ ಕೂಡ ಆಗ್ತದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಂವ್ ಅಲ್ಲಿ ಕೂಡ. ಅವಾಗ ನನ್ಗೆ ಆಗ್ತಿತ್ತು ಅಂದ್ರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ, ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳೋದಿಲ್ಲ, ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗಂದ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ ನಿಮ್ಗೆ ಎಲ್ಲ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಹೀಗಿದ ಎಲೆ ಹೇಳಿದ ಕೂಡಲೇ ಅಂದ್ರೆ ನನ್ನ ಹತ್ರ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಇಟ್ಟ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ ಬರ್ಬೇಕು.
0: ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ, ಯಾಕಂದ್ರೆ ನಾನ್ ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ನಮ್ದಿಲ್ಲ ಆಗ, ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರಾನೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನನ್ ಕೂಡ್ಲೆ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೀನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಅದೇ ರಿಟೇನ್ ಆಗಿರ್ಬೋದು. ಮತ್ತೆ ಇದು
1: ಎಲ್ಲ ಎಲೆಗಳು ಬರ್ತವ ಹಾಗೆ
0: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದೇನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನು ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್, ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನು ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು, ಇಡುದು, ಡ್ರೈ ಆಗಿರ್ತದೆ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ ಅಷ್ಟ, ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರೋದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೇಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ, ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟ್ ಅಲ್ಲಿ ಇದು ಓವರ್ ಲ್ಯಾಪ್ ಮಾಡಿ ಇಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿರೋ ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬು ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾರೆ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ, ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗದು ಟೆಕ್ಸ್ಚರ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಹಾಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆತರ ಸಿಕ್ಕುದಿಲ್ಲ, ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿಗಾಲದ ಟೈಮ್ ಅಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದ್ರೆ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ ಗುಂಜಿ ಹೀಗೆ ಕೆಲವು ಜಾತಿಯ ಗಿಡಗಳಿಗೆ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲೇ ಅದು ನಾರ್ಮಲ್ ಆಗಿ ಡ್ರೈ ಆದ

0: ನಿಮ್ಗೆ ಅದಕ್ಕೆ ಫಂಗಸ್ ಬರುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು. ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವು ನಿಮ್ಗೆ ಡ್ರೈ ಆಗ್ತದೆ, ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರು ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ, ಆದ್ರೆ ಕಲರ್ ಬಿಡ್ತದೆ. ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ, ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನ ಒಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರು ಕೂಡ ನಾವು ಅದ್ರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಬಿದ್ದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ, ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು, ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತೆ ಇಲ್ಲ, ಜಸ್ಟ್ ಎಲೆಗಳನ್ನ ಇಟ್ಟಿದ್ದಾರೆ ಅಷ್ಟೇ. ಇವನ್ ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ, ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ?
0: ನಿಮ್ಗೆ ದ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೈಟ್ ಇಡ್ಬೇಕು. ವೈಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೆ ಒಂದು 8-10 ಪೇಪರ್ ಅದೇ ಫಸ್ಟ್ ಹೇಳಲ್ಲ, ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ. ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೈಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 kg ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೈಟ್ ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೈಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ ಅಂದ್ರೆ ಒಂದ್ ಸೈಡ್ 40 kg ಮತ್ತೊಂದ್ ಸೈಡ್ 20 kg ಹಾಗಲ್ಲ, ಆದ್ರೆ ವೈಟ್ ಎಲ್ಲ ಕರೆಕ್ಟ್ ಇರ್ಬೇಕು. ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕೇಕ್. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗುದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಅಲ್ಲಿ ನೀರಿನ ಅಂಶ ಇರ್ತದಲ್ಲ. ನಿಮ್ಗೆ ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೋತು ಸಣ್ಣ ಹೋಗಿ ನಾನು ಎಲ್ಲೆ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಈಗ ರಾ ಮೆಟೀರಿಯಲ್ ಕಲೆಕ್ಷನ್ನೇ ನನ್ಗೆ ಬಹುಶಃ ಒಂದು 50-60 ದಿವಸ ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದಾಗ್ತದಂದ್ರೆ ಆಗದೇ ಇರಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ. ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಕೊಳ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ತಿ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನ್ಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗ್ದು ಇದ್ರ ಮೇಲೆ ನಂಗೊಂದು ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವ್ ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನ್ ಮಾಡ್ತಾರೆ ಅವ್ರು ನೀರ್ ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ, ಅದೇ ಸ್ಪ್ರಿಂಕಲ್ ಇಟ್ ಅವಾಗ ಅದನ್ನೆಲ್ಲ ನಿಮ್ ತೊಳೆ. ನಾನು ಇವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳುದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನ್. ನೀರಿನ ಅಂಶ ಇಲ್ದಿದಾಗ, ಮಿಸ್ಟ್ ಇಲ್ದಿದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳು ಆಗುದಿಲ್ಲ, ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪ್ರೇಟ್ ಆಗಿರ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡ್ಬೇಕು ಯಾವ ತರದ್ದು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಕೊಂಡ್ರು ಕೂಡ ಕಲರ್ ಬಿಡೋ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲಾಗಿರಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ
0: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನನ್ ಸಿಲಿಕಾ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ, ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆರ್ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ, ಪರ್ಚೇಸ್ ಮಾಡುವಾಗ್ಲೇ ಹೇಳ್ತೇವೆ.

0: ಎಂತದ್ದು. ಬಟ್ ಇದನ್ನ ತಕೊಳ್ಳೋರದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಅಟ್ ಲವರ್ಸ್ ಆಗಿರ್ಬೇಕು ಅವ್ರಿಗೆ ಇದರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ.
1: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
0: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್. ಅಂದ್ರೆ ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿಯಾಗುತ್ತೆ, ಸಂತೆಯಲ್ಲಿ ಕೂಡ ಹೋಗಿ ಅವರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದೆರಡು ದಿನ ಆಲೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ, ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ, ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವು ಏನ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವೇನ್ ಮಾಡಬಹುದು ಇದರಲ್ಲಿ. ಆಮೇಲೆ ಸರ್ಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವ್ದು ಬೇಕಾದ್ರೆ, ಕೊಕ್ಕು ಮಾಡ್ಬೇಕಾದ್ರೆ, ಕಾಲು ಮಾಡ್ಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದ್ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಈಗ ನನ್ಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಗೊತ್ತಾಯ್ತು ಹೇಗೆ ಮಾಡುದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನಂತರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
1: ನೀವು ಯಾವ್ದೆಲ್ಲ ಡಿಸೈನ್ ಗಳೆಲ್ಲ ಮಾಡಿದ್ದೀರಿ?
0: ಇಷ್ಟ ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ ಒಂದ್ ಎರಡು ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್ ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್, ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಐದು ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊರಡ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಇದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು ಐದು ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇದು ಇಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡುದಿಲ್ಲ, ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು, ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೆಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿರ್ಬೇಕು, ಆವಾಗ ಅಂದ್ರೆ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರ್ಬಹುದು. 2 ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಏರಿಯಾಕ್ಕೆ ಹಾಕಿದ್ರು, 8 ಏರಿಯಾಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರು ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲಿ ಸ್ಥಳೀಯಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ ಊರಿನ ಹೂಗಳು ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಈ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ, ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ, ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನನ್ನ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೆ ಒಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು, ನಂದಿ ಬಟ್ಲು, ಇದಕ್ಕೆಲ್ಲ ಯಾರು

0: ಗೊಬ್ಬರ ಹಾಕುದಂತ ಉಂಟ, ಯಾರು ನೀರು ಕೂಡ ಹಾಕೋದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ, ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನ ನೆಟ್ಕೊಳ್ತಾ ಹೋದೆ. ಅವ್ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದವು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು. ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ ಇಲ್ಲ, ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ. ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ, ಯಾರು ಮರ ನೆಡ, ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರ್ ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದ ಕೂಡ ಅಂತ ಎಲ್ಲರೂ ಗಾಬಿ ತಂದು ನೋಡುದು, ಮತ್ತೊಂದು ತಂದು ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂತದ್ದು ಇದೇ ಹೂಗಳು. ನಾನೇನ್ ಮಾಡಿದೆ, ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನಾನು ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೇನಾಯ್ತಂದ್ರೆ ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು, ಸ್ವಲ್ಪ ಡೆಕೋರೇಟ್ ಹೋಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ ಅಂದ್ರೆ, ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗೆ ರೂಫ್ ಉಂಟು, ಆಲ್ರೆಡಿ ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು, ಅಲ್ಲಿ ಏನ್ ಮಾಡಿದೆ ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು, ಮೊದ್ಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟು ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರ್ ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಷ್ಟವೇ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡು ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರೂ ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವ್ರು ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತೆ. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ,
1: ಹೌದು
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ ಹಾಗೆ ಉಗ್ಗೆದು.
1: ಆರಂಭದಲ್ಲೇ ನೀವು ಒಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ, ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬಿಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸಿಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡುದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ. ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್, ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟೇಜ್ ಅದ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಬೇಕಂತ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲು ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿರ್ಲಿಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ, ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಎಲ್ಲ ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೆದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ

0: ಆಶಯ ನಮ್ಮದು. ನಮಸ್ಕಾರ ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
3: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
5: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಣ.
3: ಎಲ್ಲಿಗೆ?
5: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಾನು ನಿಮ್ಮ ಆಕಾಶವಾಣಿ
7: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
6: ನಂಗೀಗ 90ರ ಸಂಭ್ರಮ.
7: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
6: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
7: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
6: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
8: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನಿಮಗೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು. ಆವಾಗ ಆದ್ಮೇಲೆ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
6: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
7: ಹೀಗೆ ಸಾಗಲಿ ನಮ್ಮ ಪಯಣ.
6: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
7: ಜೀವ

0: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
1: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
0: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
1: ಇದು ಕೃಷಿಕನ ಬದುಕಿಗೂ ಮಾರಕ.
0: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
1: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
0: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
1: ಅಪಾರ ಸಾವು ನೋವು ತಪ್ಪಿಸಿ.
0: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
1: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
0: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡು ಬೆಳೆದೀತು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳು, ಈ ಕುರಿತಾಗಿ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಧುಸೂದನ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತು ನಾವು ಒಂದು ಸಾಮಾನ್ಯ ವಿಷಯ ಅಂತ ಅನ್ಕೊಂಡಿರ್ತಾರೆ ಎಲ್ಲರೂ ಕೂಡ,

0: ಇತ್ಯಾದಿ ಮಾಡಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಆರೋಗ್ಯಕ್ಕಾಗಿ ಅಂತ ಹೇಳ್ತೀವಿ, ಆದ್ರೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ಬಹಳ ಜನರಿಗೆ ಗೊತ್ತಿರಲ್ಲ. ಈಗ ಸರ್ ನನಗೆ ಬೇಸಿಕ್ ಹೇಳಬೇಕಾಗಿರೋದು, ನೀವು ಮನುಷ್ಯನಿಗೆ ವ್ಯಾಯಾಮದ ಅಗತ್ಯತೆ ಎಷ್ಟು ಅಂತ ಹೇಳಿ.
1: ಇದು ತುಂಬಾ ಒಂದು ಉತ್ತಮವಾದ ಹಾಗೂ ಅತಿ ಮುಖ್ಯವಾದ ಒಂದು ಪ್ರಶ್ನೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನಕ್ಕೆ ತನಗೆ ಅಥವಾ ತನ್ನ ಆರೋಗ್ಯಕ್ಕೋಸ್ಕರ 40 ನಿಮಿಷ ವ್ಯಾಯಾಮ ಮಾಡಲೇಬೇಕು ಅಂತ ಪುಸ್ತಕ ಹೇಳುತ್ತೆ. ಬಟ್ ನಾವೆಲ್ಲರೂ, ನೀವು ಎಷ್ಟು ಜನ ನಿಜವಾಗ್ಲೂ ವ್ಯಾಯಾಮ ಮಾಡ್ತಿದ್ದೀರಾ, ಕೈ ಎತ್ತಿ ಅಂದ್ರೆ ಒಬ್ರು ಕೂಡ ಕೈ ಎತ್ತಲಿಕ್ಕೆ ರೆಡಿ
0: ಸುಳ್ಳೆತ್ತಿರ್ತಾರೆ
1: ಸೊ ಆ ರೀತಿ ಆ 40 ನಿಮಿಷನ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ವ್ಯಾಯಾಮ ಮಾಡಿ ಹಾಗೂ ನಮ್ಮ ದೈಹಿಕ ಸ್ವಚ್ಛತೆನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಾವು ಮಾಡುವಂತ ಒಂದು ಕ್ರಿಯೆ ಇರುತ್ತೆ ವ್ಯಾಯಾಮ. ಸೊ ಈ ವ್ಯಾಯಾಮನ ನಾವು ಹೇಗ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಮತ್ತು ಯಾವ ಸಮಯದಲ್ಲಿ ಮಾಡ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರಿಗೋ ಒಬ್ರಿಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲಾಪ್ಸ್ ಇರ್ಬೋದು, ಅವರಿಗೆ ಯೋಗ ಮಾಡಿ ಅಂತ ಯಾರೋ ಹೇಳಿ ಅವ್ರು ಯೋಗದಲ್ಲಿ ಬೆಂಡಿಂಗ್ ಆಕ್ಟಿವಿಟಿ ಮಾಡಿ ಓವರ್ ಸ್ಟ್ರೆಚ್ ಇಂದ ಇನ್ನೂ ಡಿಸ್ಕ್ ಪ್ರೊಲಾಪ್ಸ್ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಈ ಕೆಲವು ವ್ಯಾಯಾಮಗಳು ಕೆಲವು ಕಾಯಿಲೆಗಳಿಗೆ ಸರಿ ಇರಲ್ಲ, ಹಾಗೂ ಇನ್ನು ಕೆಲವು ಕಾಯಿಲೆಗಳಿಗೆ ಈ ರೀತಿಯ ವ್ಯಾಯಾಮ ಮಾಡೋದ್ರಿಂದನೇ ಗುಣ ಆಗುತ್ತೆ ಅನ್ನೋ ಒಂದು ಪಾರಿಣಿತಿಯನ್ನು ಇರುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ನಾವು ಯಾವಾಗ್ಲೂ ಒಂದು ಸಮಾಲೋಚನೆ ಮಾಡಿ ವೈದ್ಯರ ಸಲಹೆ ತಗೊಂಡು ಅದರ ಮುಖಾಂತರ ವ್ಯಾಯಾಮ ಮಾಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ.
0: ಈಗ ಎಕ್ಸರ್ಸೈಸ್ ಅಂತಂದ್ರೆ ಒಂದು ಮಾಹಿತಿ ಪಡ್ಕೊಂಡು ಮಾಡಬೇಕು ಅಂತ ನೀವೆಲ್ಲ ಹೇಳ್ತೀರಿ.
1: ಖಂಡಿತ.
0: ಮತ್ತೆ ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವ್ಯಾಯಾಮದ ಎಲ್ಲಾ ಭಂಗಿಗಳು ಬರ್ತವೆ, ಆಮೇಲೆ ಸಣ್ಣ ಸಣ್ಣ ಪಿಕ್ಚರ್ಗಳು ಇರ್ತವೆ, ರೀಲ್ಸ್ ಇರ್ತದೆ. ಆ ರೀಲ್ಸ್ ಅಲ್ಲಿ ಇರೋದನ್ನೇ ಅಷ್ಟಾದ್ರೂ ಮಾಡಿದ್ರೆ ಸಾಕು ಅಂತ ಒಂದು ಭ್ರಮೆ ಇರ್ತದೆ. ಅದು ತುಂಬಾ ತಪ್ಪು ಅಂತಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ, ಅದನ್ನ ಮಾಡ್ಲಿಕ್ಕೂ ಹೋಗ್ತಾರೆ ಬೇಕಾರ. ಆವಾಗ ಈಗ ಅಪಾಯಕಾರಿ ಅಂತಂದಾಗ ಅದು ಎಕ್ಸರ್ಸೈಸ್ ಅಲ್ಲಿ ಇದೆ, ಯೋಗದಲ್ಲಿ ಇದೆ ಮತ್ತು ನಡಿಗೆಯಲ್ಲೂ ಇದೆ. ವಾಕಿಂಗ್ ಅಂತ ತುಂಬಾ ಸಿಂಪಲ್, ಅದು ಏನು ಅದಕ್ಕೆ ಯಾವುದೇ ತಜ್ಞತೆ ಬೇಕಾಗಿಲ್ಲ ಅಂದಿರ್ತೀವಿ, ಅದರಲ್ಲೇ ವೈಜ್ಞಾನಿಕ ಅಂಶಗಳು ಇವೆ. ವಾಕಿಂಗ್ ಬಗ್ಗೆ ಹೇಳಿ ಸರ್. ಹಿಂಗೆ
1: ದಟ್ಸ್ ಅಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕೆಲಸ ನಾವು ಮಾಡಿ ದಿನ ಇಡೀ ಕೂತ್ಕೊಂಡು ಬೆಂಗಳೂರಲ್ಲಿ ಇರುವಂತವ್ರು ಕೆಲಸ ಮಾಡ್ತಾರೆ, ಇಲ್ಲ ಊರಲ್ಲೂ ನಾವು ತುಂಬಾ ಸಮಯ ಕೂತ್ಕೊಂಡೇ ನಾವು ಎಲ್ಲಾ ಕೆಲಸನೂ ಮಾಡಿರ್ತೀವಿ. ಬಟ್ ಅದ್ರ ನೆಕ್ಸ್ಟ್ ನಾವು ವಾಕಿಂಗ್ ಹೇಗ್ ಮಾಡ್ಬೇಕು ಅಥವಾ ಜಾಗಿಂಗ್ ಮಾಡಬಹುದಾ ಅಥವಾ ನಾವು ರನ್ನಿಂಗ್ ಮಾಡಬಹುದಾ. ಸೊ ಈ ಮೂರು ಅಂಶದಲ್ಲೂ ಒಂದು ಮೂರು ವಿಧವಾದ ಪಂಗಡ ಇದೆ. ಸೊ ಇದರಲ್ಲಿ ನಾವು ಯಾವ ವಯಸ್ಸಿನ ವ್ಯಕ್ತಿ ಯಾವ ಎಕ್ಸಸೈಸ್, ಯಾವ ವ್ಯಕ್ತಿ ವಾಕಿಂಗ್ ಮಾಡಬಹುದು, ಯಾವ ವ್ಯಕ್ತಿ ಜಾಗಿಂಗ್ ಮಾಡಬಹುದು, ಯಾವ ವ್ಯಕ್ತಿ ರನ್ನಿಂಗ್ ಮಾಡಬಹುದು, ಇದನ್ನು ಕೂಡ ನಾವು ಒಂದು ಸಮಾಲೋಚನೆ ಮಾಡಿ ಡಿಸಿಷನ್ ಸಿಗಬೇಕು. 20-30 ವರ್ಷದ ಎಲ್ಲಾ ವ್ಯಕ್ತಿಗಳು ಅವ್ರು ರನ್ನಿಂಗ್ ಮಾಡಿದ್ರು ನಡೆಯುತ್ತೆ, ವಾಕಿಂಗ್ ಮಾಡಿದ್ರು ನಡೆಯುತ್ತೆ, ಜಾಗಿಂಗ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನಾವು ತಿಳ್ಕೊತೇವೆ.
0: ಇದು ನೋಡಿ ಇಂಪಾರ್ಟೆಂಟ್, ತಾವ್ ಹೇಳ್ತಾ ಇರೋದು ಈಗ ಕಲ್ ತಿಂದು ಕರಗಿಸೋ ವಯಸ್ಸು ಒಂದು ನಿಮ್ದು ಅಂತ ಹೇಳ್ತಾರೆ ಯುವಕರಿಗೆ.
1: ಹೌದು,
0: ಏನ್ ಮಾಡಿದ್ರು ನಡೀತದೆ, ಬಿಕಾಸ್ ಅವ್ರ ವಯಸ್ಸು.
1: ಹೌದು,
0: ಆದ್ರೆ ಆ ವಯಸ್ಸಲ್ಲೇನೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಸಮಸ್ಯೆ ಅನುಭವಿಸ್ತಿರ್ತಾರೆ, ಆದ್ರೆ ಅದು ಸರಿಯಾಗ್ಬಿಡುತ್ತೆ ಬಿಕಾಸ್ ಅವ್ರ ವಯಸ್ಸಿನ ಪ್ರಭಾವ.
1: ಅವರ ದೇಹದಲ್ಲಿ ರಿಕವರಿ
0: ಜಾಗೃತಿ ತಗೋಬೇಕು ಅಂತ.
1: 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಸಡನ್ ಆಗಿ ನಾಳೆನೆ ನಾವು ಡಾಕ್ಟರ್ ಎಕ್ಸಸೈಸ್ ಮಾಡಿ ಅಂದ ಕೂಡಲೇ ಎಷ್ಟೋ ಜನ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಕ್ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗಿರೋ ಸಿನಾರಿಯೋ ಇದೆ. ಸೊ ನಾವು ಯಾವತ್ತೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಲಿ, ಫಸ್ಟ್ 2 ವಾರ ನಮ್ಮ ದೈಹಿಕ ದೃಢತೆಗೋಸ್ಕರ ನಾವು ಸ್ಲೋ ಪ್ರೋಗ್ರೆಸಿವ್ ಎಕ್ಸಸೈಸ್ ಅನ್ನಂಗ್ ಮಾಡಬೇಕು. ವಾಕಿಂಗ್ ಫಸ್ಟ್ 1 ವಾರ ಕಂಟಿನ್ಯೂಸ್ 40 ನಿಮಿಷ ನಡೆದು, ನೆಕ್ಸ್ಟ್ ವಾರ ಬ್ರಿಸ್ಕ್ ವಾಕಿಂಗ್ ಮಾಡಿ, ಅದ್ರ ನೆಕ್ಸ್ಟ್ ವಾರ ಜಾಗಿಂಗ್ ಮಾಡಬೇಕು. ಆಗ ನಮ್ಮ ಜಾಯಿಂಟ್ ಏನು ಬಲ ಇರುತ್ತೆ, ಸದೃಢತೆ ಇರುತ್ತೆ, ಅದನ್ನ ಅಷ್ಟ್ರಲ್ಲಿ ಪಡ್ಕೊಂಡಿರುತ್ತೆ. ಅವಾಗ ನೀವು ಜಾಗಿಂಗ್ ಮಾಡಕ್ ಹೋದಾಗ ನಿಮ್ ಜಾಯಿಂಟ್ ಅಲ್ಲಿ ಸ್ಟ್ರೈನ್ ಆಗಲ್ಲ, ಜಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಸವೆತ ಬರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನಾವು ಸಡನ್ ಆಗಿ ಡಾಕ್ಟರ್ ಹೇಳಿದಾರೆ ನನ್ಗೆ ಎಕ್ಸಸೈಸ್ ಮಾಡ್ಬೇಕು, ನನ್ನ ಆರೋಗ್ಯ ಚೆನ್ನಾಗಾಗ್ಬೇಕು ಅಂತ ಒಂದೇ ದಿನಕ್ಕೆ 40 ವರ್ಷದ ಮೇಲ್ಪಟ್ಟಂತ ವ್ಯಕ್ತಿ ಓಡ್ಲಿಕ್ಕೆ ಹೋಗಿ ಅವರಲ್ಲಿ ಬ್ಲಾಕೇಜ್ ಕೂಡ ಇರ್ಬೋದು. ಹೀಗೆ ನೀವು ನ್ಯೂಸ್ ಅಲ್ಲಿ ತುಂಬಾ ಕಡೆ ನೋಡ್ತಾ ಇದೀರ, 30-32 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗುವ ಸಿನಾರಿಯೋ ಇದೆ. ಆ ರೀತಿ ನೋಡಿದಾಗ 40 ವರ್ಷದ ಮೇಲ್ಪಟ್ಟ ಎಲ್ಲಾ ವ್ಯಕ್ತಿಗಳಲ್ಲೂ ಎಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅದು ನಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಬ್ಲಡ್ ವೆಸಲ್ ಥಿಕ್ನೆಸ್ ಜಾಸ್ತಿ ಆಗಿದೆ. ಈ ಎಥಿರೋಸ್ಕ್ಲಿರೋಸಿಸ್ ಯಾವಾಗ 70% ಮೇಲ್ ಹೋಗುತ್ತೆ, ಹಾರ್ಟ್ ಅಲ್ಲಿ ಯಾವಾಗ ಈ ಬ್ಲಾಕೇಜ್ ಇರುತ್ತೆ ಆಗ ಹೃದಯಾಘಾತ ಆಗುತ್ತೆ. ಬಟ್ ಹಾರ್ಟ್ ಒಂದೇ ಕಡೆ ಅಂತಲ್ಲ, ಕಾಲಲ್ಲಿರಬಹುದು, ದೇಹದ ಬೇರೆ ಅಂಗಗಳಲ್ಲಿರಬಹುದು, ಬ್ಲಡ್ ವೆಸಲ್ಸ್ ಥಿಕ್ ಆಗಿರುತ್ತೆ. 40 ವರ್ಷ ಆದ್ಮೇಲೆ ಇದು ಒಂದು ಬಿಪಿಗೆ ಮೂಲ ಕಾರಣ ಅನ್ನೋದು ಇತ್ತೀಚಿನ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಆ ರೀತಿ ಇರೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ದೇಹ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥಕೊಂಡು ಅದ್ರ ಮೇಲೆ ವಾಕಿಂಗ್, ಜಾಗಿಂಗ್ ಹಾಗೂ ರನ್ನಿಂಗ್ ಇದು ಡಿಸಿಷನ್ ಮಾಡಬಹುದು.
0: ಸರ್ ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನೋಡಿದ್ರೆ, ಈಗ ವಾಕಿಂಗ್ ಅಂತಂದ್ರೆ ಯಾರದೇ ಸಲಹೆ ಏನ್ ಬೇಕಾಗಿಲ್ಲ, ನನ್ನ ಪಡೆಗೆ ನಾನು ನಡಿಬಹುದು ಅಂತ ಅಂದಿರ್ತಾರೆ. ಆದ್ರೆ ಇವತ್ತು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತವಾಗಿ ಯಾವುದೇ ಒಂದು ಈಗ ರೋಗಗಳಿಗೆ ಹೆಂಗೆ ನಾವು ವೈದ್ಯರ ಕಡೆ ಸಂಪರ್ಕ ಮಾಡ್ತೀವಿ, ಅದೇ ರೀತಿ ಒಂದು ಎಕ್ಸರ್ಸೈಸ್ ಮಾಡ್ಬೇಕಂದ್ರು ಕೂಡ ವೈದ್ಯರನ್ನ ಕಾಣಲೇಬೇಕು. ಆಮೇಲೆ ವಿಶೇಷವಾಗಿ ಈ ತಜ್ಞತೆ ಇರ್ತದೆ ಈ ವಿಷಯದಲ್ಲಿ, ಸ್ವಲ್ಪ ಬಹಳಷ್ಟು ಒಳ್ಳೆ ರೀತಿಯಾಗಿ ಹೇಳೋರು. ಈಗ ನೀವು ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅದು ಯಾವ ಡಾಕ್ಟರ್ ನನಗೆ ಉತ್ತಮ ಸಲಹೆ ಕೊಡಬಲ್ರು ಅಲ್ಲಿ ಹೋಗಿ ಮಾಹಿತಿ ಪಡಿಬೇಕು. ಮುಖ್ಯವಾಗಿ
1: ಅದು ಖಂಡಿತ.

0: ನಿಜ. ಸೊ ಈ ಮಾಹಿತಿ ಈ ವಿಚಾರಕ್ಕೆ ಬಂದಾಗ ನಿಮ್ಗೆ ಫಿಸಿಯೋಥೆರಪಿಸ್ಟ್ ಗಳಿರ್ಬೋದು, ಅವರು ಈ ವಿಷಯದಲ್ಲೇ ಪಾರಿಣಿತ್ಯ ಹೊಂದಿರ್ತಾರೆ. ಹಾಗೆ ವೈದ್ಯಕೀಯ ಸಲಹೆಗಾರರಲ್ಲಿ ಎಲ್ಲಾ MBBS ಮಾಡಿರುವಂತಹ ವೈದ್ಯರಿಗೆ ಬೇಸಿಕ್ ಬಾಡಿ ಹೆಲ್ತ್ ಅಂಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರೋದ್ರಿಂದ ಅವರಲ್ಲೂ ನೀವು ಇದ್ರ ಬಗ್ಗೆ ಬೇಸಿಕ್ ಸಲಹೆಗಳನ್ನ ತಗೋಬಹುದು. ಮತ್ತು ಆರ್ಥೋಪೆಡಿಷಿಯನ್ಸ್ ಹಾಗೂ ನರ ರೋಗ ತಜ್ಞರು, ಸೊ ಇವರೆಲ್ಲರಲ್ಲೂ ಇದ್ರ ಮೇಲೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರುತ್ತೆ. ಹಾಗೂ ಹಾರ್ಟ್ ಅಂತ ಬಂದ ಕಾರ್ಡಿಯಾಲಜಿಸ್ಟ್, ಸೊ ಇವರೆಲ್ಲರದು ಒಂದು ಒಟ್ಟು ಸಲಹೆಯನ್ನು ಸೇರಿಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದು ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾನು
1: ಮಾಡ್ಬೇಕು. ಬಹಳ ಒಳ್ಳೆಯ ರೀತಿಯಾಗಿ ನೀವು ಸಲಹೆ ನೀಡಿದ್ರಿ. ಅಂದ್ರೆ ಒಬ್ಬ ವೈದ್ಯ, ಈಗ ಅವರು ಸಾಮಾನ್ಯ ನರ ರೋಗದ ವೈದ್ಯ, ರೋಗಕ್ಕೆ ಸಂಬಂಧಪಡೋ ಹಾಗೇನೆ ನಾನು ಹೇಳಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಬೇರೆದನ್ನ ಸಲಹೆ ತಗೊಳಕಂತ ಅದಕ್ಕಾಗಿನೇ ಯಾರು ಹೋಗಲ್ಲ. ಬೇರೆ ಬೇರೆ ಸಮಸ್ಯೆ ತಗೊಳ್ತಾ ಅದು ಒಂದು ಮಾತು ಹೇಳ್ಬೋದು, ಒಂದಿಷ್ಟು ಯೋಗ ಒಂದಿಷ್ಟು ವಾಕಿಂಗ್ ಮಾಡಿ ನೀವು ಅಂತ ಒಂದು ಮಾತು ಹೇಳ್ತಾರಷ್ಟೇ. ಆದ್ರೆ ಎಕ್ಸರ್ಸೈಸ್ಗಳನ್ನ ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನು ಅಪಾಯಗಳಿವೆ, ಯಾವ್ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಅನ್ನೋದು, ಅದಕ್ಕೆ ಆದಂತ ಒಂದು ಸಪರೇಟ್ ಡಾಕ್ಟ್ರೇ ಇರಬೇಕು ಅಂತ ಎಲ್ಲವೂ ಗೊತ್ತಿರೋ ಡಾಕ್ಟರ್ ಇದ್ರು ಕೂಡ ಇರಲಿ ಅಂತ ನಾವು ಬಯಸ್ತೀವಿ.
0: ಸೊ ಈಗ ಫಿಸಿಯೋಥೆರಪಿಸ್ಟ್ ಅಂತ ಏನಿದೆ, ಸೊ ಅವರಲ್ಲಿ ಪಾರಿಣಿತ್ಯನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಅದನ್ನ ಬಾಡಿ ಮಸಲ್ ಬೋನ್ ಈ ಮೂರು ಅಂಶಗಳನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ.
1: ಸರ್, ಈಗ ಬಾಡಿ ಬಗ್ಗೆ ತಾವ್ ಹೇಳ್ತಾ ಇದ್ರಿ, ಈಗ ಕಾಲಿಗೆ ತೊಂದರೆ, ಹಾರ್ಟಿಗೆ ದಪ್ಪನ ವೆಸಲ್ಸ್ ಇರ್ತದೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಎಕ್ಸರ್ಸೈಸ್ ಇಂದ ಅಪಾಯ ಹೆಚ್ಚಿದೆ, ಯಾವುದೋ ಒಂದು ಇರುತ್ತೆ ಯಾವುದೋ ಬಹಳ, ಆ ಎಕ್ಸರ್ಸೈಸ್ ಗಳನ್ನ ನಾವು ಖಂಡಿತವಾಗಿ ಪರಿಣಿತಿದಾರರಿಂದ ತರಬೇತಿದಾರರಿಂದನೇ ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ಉದಾಹರಣೆ ಈಗ ಈ ಜಿಮ್ ಗಳಲ್ಲೆಲ್ಲ ಹೋಗ್ತಾ ನೋಡಿ, ಸುಮ್ಮನೆ ಮನೆಯಲ್ಲಿ ಏನೋ ಒಂದು ಇದೆ ಅಂತ ತಗೊಂಡು ಎತ್ತಿ ಎತ್ತಿ ಇಡೋದಲ್ಲ, ಯಾವ ರೀತಿ ಯಾವುದು ಡೇಂಜರಸ್ ಇದೆ ಅಂತ.
0: ಎಕ್ಸರ್ಸೈಸ್ ಅಲ್ಲಿ ತುಂಬಾ ಡೇಂಜರಸ್ ಆದ ಎಕ್ಸರ್ಸೈಸ್ ಅಂತ ಬಂದ್ರೆ ನಾನು ಜಿಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜಿಮ್ ಅಲ್ಲಿ ನಾವು ವೆಯ್ಟ್ ಲಿಫ್ಟಿಂಗ್ ಏನ್ ಮಾಡ್ತಿರ್ತೀವಿ, ಸೊ ಇತ್ತೀಚೆಗೆ ಎಲ್ಲಾ ಆರ್ಥೋಪೆಡಿಕ್ ಕ್ಲಿನಿಕ್ ಗಳಲ್ಲಿ ಹೋಗಿ ಅವರು ಮಾಡಿರುವ ಒಂದು ತಪ್ಪಾದ ಎಕ್ಸರ್ಸೈಸ್ ವಿಧಾನದಿಂದ ಅವರ ಶೋಲ್ಡರ್ ಅಲ್ಲಿ ಲಿಗಮೆಂಟ್ ಟಿಯರ್ ಆಗಿರಬಹುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಬಹುದು, ಅಥವಾ ನೀ ಟ್ರೋಮಾ ಆಗಿರ್ಬೋದು. ಥ್ರೆಡ್ಮಿಲ್ ವಾಕಿಂಗ್ ಕೂಡ ಅಷ್ಟೇ, ಆ ಇನ್ಕ್ಲಿನೇಷನ್ ನ ಫಸ್ಟ್ ಗೆ ಜಿಮ್ ಅಲ್ಲಿ ಹೋಗಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಇವತ್ತೇ ಎಲ್ಲಾ ನಡೆದು ಬೆವರನ್ನೆಲ್ಲ ನಾನು ಇವತ್ತೇ ಸುರಿಸಿ ಸಣ್ಣ ಆಗ್ಬೇಕು ಅಂತ ಕೆಲವರು ಸಡನ್ ಆಗಿ ಎಕ್ಸರ್ಸೈಸ್ ನ ಮಾಡ್ಲಿಕ್ಕೆ ತುಂಬಾ ತೀವ್ರಗತಿಯಲ್ಲಿ ಹೋಗ್ತಾರೆ. ಆ ರೀತಿ ಹೋದಾಗೆಲ್ಲ ತುಂಬಾನೇ ಬಾಡಿಲ್ ಡ್ಯಾಮೇಜ್ ಆಗಿ ಅವರು ಆರ್ಥೋಪೆಡಿಕ್ಸ್ ಹತ್ರ ಹೋಗಿ ಅದಕ್ಕೆ ಸಲಹೆ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ.
1: ಜಿಮ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಅವರು,
0: ಯೋಚನೆ ಮಾಡ್ಲಿಕ್ಕೆ ಹೋದ್ರು ಅವ್ರ ದೇಹ ಅದಕ್ಕೆ ಸ್ಪಂದಿಸಲ್ಲ, ಆ ರೀತಿ ಅಂತ ಸ್ಥಿತಿಗತಿಗೂ ಹೋಗ್ಬಿಡುತ್ತೆ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಒಂದು ತಪ್ಪು ವಿಧಾನ ಫಾಲೋ ಮಾಡಿದ್ವಿ, 10 kg ಒಂದೇ ದಿನಕ್ಕೆ ನನ್ನ ಶೋಲ್ಡರ್ ಮೇಲೆ ನಾನು ಇವತ್ತು ಎತ್ತುತ್ತೀನಿ ಅಂತ ಕೂಡಲೇ ನನ್ನ ಶೋಲ್ಡರ್ ಅದಕ್ಕೆ ಇಷ್ಟು ವರ್ಷ ಎತ್ತಿ ರೆಡಿ ಇರಲ್ಲ. ಸೊ ಸಡನ್ ಆಗಿ ನಾನು 10 kg ಮೇಲೆ ಎತ್ತುತ್ತೀನಿ ಅಂತ ಹೋದ ಕೂಡಲೇ ನನ್ನ ಶೋಲ್ಡರ್ ಅಲ್ಲಿ ಇರುವಂತಹ ಲಿಗಮೆಂಟ್ಸ್ ಗೆ ಸ್ಟ್ರೈನ್ ಆಗ್ಬೋದು, ಅಲ್ಲಿರುವಂತಹ ಟೆಂಡಾನ್ಗಳಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಆ ರೀತಿ ಇರ್ಬೇಕಾದ್ರೆ ಪ್ರತಿಯೊಂದು ಎಕ್ಸರ್ಸೈಸ್ಗೂ ಒಂದು ಇತಿ ಮಿತಿ ಅಂತ ಇರುತ್ತೆ. ಸೊ ಅದು ಏನು ಅಂತ ನಾವು ನಮ್ಮ ದೇಹಕ್ಕೆ ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಈಗ ಈ ಕೆಲವು ತಾವು ಹೇಳ್ತಿದ್ರಿ ಜಿಮ್ ಆಗ್ಲಿ ಅಥವಾ ಇತ್ಯಾದಿ ಇನ್ನೊಂದು ಯಾವುದೋ ತುಂಬಾ ಅಪಾಯದ ರೀತಿನಲ್ಲಿ ಅದನ್ನ ಮಾಡಕ್ ಹೋದಾಗ ಸಮಸ್ಯೆ ಅನುಭವಿಸ್ತಾರೆ. ತುಂಬಾ ಸರಳವಾಗಿ ಅಂತಂದ್ರೆ, ಈಗ ಒಂದು ವಾಕಿಂಗ್ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಸರಿಯಾಗಿ ಮಾಡ್ಬೇಕು, ಅದು ಬೇರೆ. ತುಂಬಾ ಸರಳವಾದಂತಹ ವ್ಯಾಯಾಮ ಅಂದ್ರೆ ಯಾವುದು?
0: ನನ್ನ ಪ್ರಕಾರ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ವ್ಯಾಯಾಮ ಮತ್ತು ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಿರುವಂತಹ ಒಂದು ಹಾಗೂ ಮಾಡದೆ ಇರುವಂತಹ ವ್ಯಾಯಾಮ ನಮ್ಮ ಬೆನ್ನಿನ ಮಾಂಸಕ್ಕೆ ಬೇಕಾಗಿರುವಂತಹ ಎಕ್ಸರ್ಸೈಸ್. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಭಾರ ಎತ್ತಿರ್ತೀವಿ ಅನ್ಕೊಳ್ಳಿ, ಎತ್ತಬೇಕಾದ್ರೆ ನಮ್ ಬಾಡಿ ಫ್ರಂಟ್ ಮಸಲ್ಸ್ ವರ್ಕ್ ಆಗುತ್ತೆ. ಆದ್ರೆ ಆ ಬಗ್ಗೆ ಎತ್ತುವ ವ್ಯಾಯಾಮದಲ್ಲಿ ಬ್ಯಾಕ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ. ನಾವೆಲ್ಲ ನಮ್ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದಾಗಲ್ಲ.
1: ಬೆನ್ನು ಕಾಣಿಸಲ್ಲ,
0: ಬೆನ್ನಿಗೆ ಅದ್ರ ಫಲ ಸಿಕ್ಕಿರಲ್ಲ. ಸೊ ನಾವು ಇಡೀ ದಿನ ನಡೀತೀವಿ, ನಡೆದಾಗ ನಮ್ ಬೆನ್ ಗಟ್ಟಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊತೀವಿ, ಬಟ್ ನಮ್ ಕಾಲ್ಗಷ್ಟೇ ಅದ್ರ ಉಪಯೋಗ ಬರೋದು. ನಮ್ ಬೆನ್ ಆಕ್ಚುಲಿ ಜಾಸ್ತಿ ನಡೆಯೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ವೆರಿ ಸಿಂಪಲ್ ಟು ಸಿಂಪಲ್ ಎಕ್ಸರ್ಸೈಸ್, ಒಂದು ಮೂರು ಬೇಸಿಕ್ ಎಕ್ಸರ್ಸೈಸ್ ವಿಧಾನ ಇದೆ. ಒಂದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್, ಪೋಶ್ಚರ್ ಅಲ್ಲಿ ಮಲಗಿದಾಗ, ಸೊ ಆಕಾಶ ನೋಡಿ ಮಲಗಿರ್ತೀರಾ ಅಂದ್ರೆ ನಿಧಾನಕ್ಕೆ ಎರಡು ಕಾಲನ್ನು 90 degree ವರೆಗೆ ಎತ್ತಬೇಕು. ಎಷ್ಟು ನಿಧಾನವಾಗಿ ಎತ್ತಬೇಕು?
1: ಕಾಲು ಜೋಡಿಸಿ,
0: ಎರಡು ಕಾಲು ಜೋಡಿಸಿ ಸ್ಟ್ರೈಟ್ ಮೇಲೆ ಎತ್ತಬೇಕು. ಆ ಮೇಲೆ ಹೋಗುವ ಸ್ಪೀಡ್ ಏನಿದೆ 90 degree ಬರ್ಲಿಕ್ಕೆ 10 seconds ತಗೋಬೇಕು. ಅದು ಡೈಲಿ 10 seconds 10 times ಎಕ್ಸರ್ಸೈಸ್ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಮಸಲ್ ಏನ್ ಸ್ಟ್ರೆಂತ್ ಸಿಗ್ಬೇಕಿತ್ತು ಅದು ಸಿಗುತ್ತೆ. ಇದನ್ನ ನೀವು ಎನಿ ಟೈಮ್ ಮಾಡಬಹುದು. ಊಟ ಆದ ಕೂಡಲೇನೆ ಮಾಡಿದಾಗ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಬರ್ಬೋದು, ಬಟ್ ರಾತ್ರಿ ನೀವು 8-8.5 ಊಟ ಮಾಡಿರಿ, 10 ಗಂಟೆಗೆ ಮಲಗೋ ಮೊದಲು ಈ ಎಕ್ಸರ್ಸೈಸ್ ಮಾಡಬಹುದು. 1.5 ಗಂಟೆ ಒಂದು ಏನ್ ಕಾಲ ನಿಮಿತ್ತ ಇದೆ ಅದನ್ನ ದಾಟದ ಮೇಲೆ ನೀವು ಆರಾಮದಲ್ಲಿ ಈ ಎಕ್ಸರ್ಸೈಸ್ ಮನೆಯಲ್ಲಿ ಮಲಗೋ ಮೊದಲು ಮಾಡಿದ್ರು ನೆಕ್ಸ್ಟ್ ಡೇ ಯು ವಿಲ್ ಬಿ ಮಚ್ ಆಕ್ಟಿವ್ ಅಂಡ್ ಮಚ್ ವಿಜಿಲೆಂಟ್ ಅಂತ ಹೇಳ್ತೀನಿ.
1: ಒಳ್ಳೆ ಸಲಹೆ ತಾವು ಕೊಟ್ಟಿದ್ದು, ಬಹಳ ಸುಲಭ. ಕೂತಲ್ಲಿ ನಿಂತಲ್ಲಿ ಅಂದ್ರೆ ಕೂತಲ್ಲಿ ನಿಂತಲ್ಲಿ ಯಾವುದೇ ಸಮಯದಲ್ಲಿ
0: ನಿಮ್ಗೆ ಯಾವಾಗ ಒಂದು ಫ್ರೀ ಆಗಿರುವಂತ ಒಂದು ಸಮಯ ಸಿಗುತ್ತೆ, 10 times ಮಾಡ್ಲಿಕ್ಕೆ ಏನು ಹಾರ್ಡ್ಲಿ 5-10 minutes ಹಿಡಿಯುತ್ತೆ. ಸಮಯ ನಾವು ಕೊಡ್ಬೇಕು. ಇದು ಒಂದು
1: ಯೋಗದ ವಿಚಾರಕ್ಕೆ ಬಂದಾಗ ಆಫೀಸ್ಗೆ ಹೋಗಿರ್ತೀವಿ ನಾವು, ಅಲ್ಲಿ ಯೋಗ

0: ಮಾಡೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಸಂಜೆನೂ ಮಾಡೋಕ್ಕಾಗಲ್ಲ. ಆಫೀಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಕೂತ್ ಕೂತಲ್ಲೇ ಏನು ಯೋಗ ಮಾಡ್ಬೋದು ಅಂತ ಅನ್ನೋದನ್ನು ಹೇಳ್ತಾರೆ ಕೆಲವರು. ಅಂದರೆ ಅಷ್ಟಾದರೂ ಮಾಡಿ ಕಡೆಗೆ ಅಂತ. ಎಕ್ಸರ್ಸೈಸ್ ಹೇಗಿದೆ ಅಂದರೆ ಅದು ನಮ್ಮ ಉಸಿರು ಇದ್ದಂಗೆ, ನೀವು ಮಾಡಲೇಬೇಕು. ಈಗ ಮೊದಲ ಕಾಲದಲ್ಲಿ ಇರಲಿಲ್ಲ, ಇವಾಗ ವ್ಯಾಯಾಮ ಇಲ್ಲದ ಜೀವನ ಸರಿನೇ ಇಲ್ಲ, ಇಲ್ಲಾಂದ್ರೆ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ.
1: ಆಫೀಸ್, ಯೋಗ, ಕೂತು ಇದ್ದಾಗ ಉಸಿರು, ಈ ಮೂರು ಪದನೂ ನೀವು ಯೂಸ್ ಮಾಡಿದ್ರೆ ಮೂರಕ್ಕೂ ರಿಲೇಟೆಡ್ ಆಗಿರುವಂತ ಒಂದು ಬೆಸ್ಟ್ ಸಿಂಪಲ್ ಎಕ್ಸಸೈಸ್ ಇದೆ. ಇದಕ್ಕೆ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಎಕ್ಸಸೈಸ್ ಏನಂದ್ರೆ ನೀವು ಯಾವ ಪೋಸ್ಚರ್ ಅಲ್ಲಿ ಕೂತೀರಿ ಅಥವಾ ಎಲ್ಲಿ ಕೂತೀರಿ, ಒಂದು ಹಾರ್ಡ್ಲಿ 2 ನಿಮಿಷ ಹಿಡಿಯುತ್ತೆ ಒಂದು ಸತಿ ಎಕ್ಸಸೈಸ್ ಮಾಡ್ಲಿಕ್ಕೆ. ಸೊ ಅದನ್ನ ಇವಾಗ ನಾನು ನಿಮಗೆ 4-7-8 ಬ್ರೀತಿಂಗ್ ಟೆಕ್ನಿಕ್ ನ ಹೇಗೆ ಮಾಡೋದು ಅನ್ನೋದನ್ನ ವಿಸ್ತರಿಸ್ತೇನೆ. ಸೊ 4 ಸೆಕೆಂಡ್ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಎಳ್ಕೋಬೇಕು. 4 ಸೆಕೆಂಡ್ ಉಸಿರು ಎಳ್ಕೊಂಡ್ಮೇಲೆ ಆ ಉಸಿರನ್ನ 7 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು, ಹೋಲ್ಡ್ ಮಾಡ್ಕೋಬೇಕು, ತಡೆದು ಹಿಡ್ಕೋಬೇಕು. ಸೊ ನಿಮ್ಮ ಮನ್ಸಲ್ಲೇ ಆ ಕೌಂಟ್ ಮಾಡಬಹುದು. ಒಂದು ದಿನ 2 ದಿನಕ್ಕೆ ನಿಮಗೆ ಅದು ಅತಿ ಈಸಿಯಾಗಿ ರೂಢಿಯಾಗಿ ಹೋಗುತ್ತೆ. 7 ಸೆಕೆಂಡ್ ಆ ಉಸಿರು ಇಟ್ಕೊಂಡ್ಮೇಲೆ ಇನ್ನ 8 ಸೆಕೆಂಡ್ ಜೋರಾಗಿ ಮೂಗು ಮತ್ತು ಬಾಯಿಯಿಂದ ಉಸಿರು ಬಿಡ್ಬೇಕು. ಸೊ ಈ ರೀತಿ 8 ಸೆಕೆಂಡ್ ಉಸಿರು ಬಿಟ್ಟು ಕೂಡಲೇ, ಈ ಪ್ರೊಸೀಜರ್ ಮಾಡಿದ ಕೂಡಲೇ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ನಿಮ್ಮ ಲಂಗ್ ಕಾಂಪ್ಲಿಯನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ನೀವು ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲ ಒಂದು ಸಿಂಪಲ್ ಎಕ್ಸಸೈಸ್, ಒಂದೇ ಒಂದು ಇಷ್ಟು ನಾನು ಇವಾಗ ಹೇಳಲಿಕ್ಕೆ 1 ನಿಮಿಷ ತಗೊಂಡಿದ್ದೀನಿ, ನೀವು ಮಾಡಿದ್ರೆ 15-20 ಸೆಕೆಂಡ್ ಯು ಕ್ಯಾನ್ ಫಿನಿಶ್ 1. ಸೊ ಆ ರೀತಿ ಇರ್ಬೇಕಾದ್ರೆ ಈ 20 ಸೆಕೆಂಡ್ ಒಂದ್ ಬ್ರೆತ್ ಅಂದ್ರೆ 1 ನಿಮಿಷದಲ್ಲಿ 3 ಸತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆ 1:30 ಗೆ 1 ನಿಮಿಷ ಬ್ರೇಕ್ ನೀವು ಆಫೀಸ್ ಅಲ್ಲಿ ಕೂತಿದಾಗ ನೀವು ಈ ತಗೊಂಡು ಈ ಬ್ರೀತಿಂಗ್ ಟೆಕ್ನಿಕ್ ಫಾಲೋ ಮಾಡಿ, ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜ್ ಇನ್ ಯುವರ್ ಓವರ್ಆಲ್.
0: ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು, ಸುಮ್ನೆ ಕೂತಿರ್ತೀವಿ ನಾವು, ಕೈಯಲ್ಲಿ ಮೊಬೈಲ್ ಇರ್ತದೆ, ಅದನ್ನ ಬಿಸಾಕ್ಬೇಕು ಪಕ್ಕಕ್ಕೆ. ಈ ಟೆಕ್ನಿಕ್ ಅನ್ನ ಮಾಡಿದ್ರೆ ಬಹುಶಃ ಮನಸ್ಸಿಗೆ ಸಮಾಧಾನ ಬೇಕಂತಂದಾಗ ಮೊಬೈಲ್ ಇರಬಾರ್ದು ಕೈಯಲ್ಲಿ ಅಂತ ನಾವು ಅಂದ್ಕೊಂಡಿವಿ, ಎಲ್ಲರೂ ಅಂದ್ಕೊಂಡಿದ್ದೀರಿ
1: 100%.
0: ಇಷ್ಟು ಮಾಡಿದ್ರೆ ಸಾಕು, ಬಹಳ ಒಳ್ಳೆ ರಿಯಲಿ 4-7-8
1: ಬ್ರೀತಿಂಗ್ ಟೆಕ್ನಿಕ್
0: 4-7-8.
1: ಸೊ ಇದನ್ನ ಗೂಗಲ್ ಮಾಡಿದ್ರೆ ನಿಮ್ಗೆ ಇದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಬ್ರೀತಿಂಗ್ ಎಕ್ಸಸೈಸ್ ವಿಚ್ ಐ ಕ್ಯಾನ್ ರೆಕಮೆಂಡ್.
0: ಬಹಳ ಬಹಳ ಸುಂದರ ಸರ್. ಈಗ ಕೆಲವು ಈ BP, ಡಯಾಬಿಟಿಸ್, ಹೀಗೆಲ್ಲ ಈ ಸಮಸ್ಯೆ, ಸಾರ್ವಕಾಲಿಕ ಸಮಸ್ಯೆ, ಇವರಿಗೂ ಕೂಡ ಕೆಲವು ಕೆಲವು ರೀತಿಯ ಎಕ್ಸರ್ಸೈಸ್ಗಳು ಬೇಕು ಅಂತಂತ ಹೇಳಿ, ತಾವೆಲ್ಲ ವೈದ್ಯರಾದವರು ಟೆಸ್ಟ್ ಮಾಡ್ತೀರಾ ಯಾವ ರೀತಿ ಯಾವ ಸ್ಟ್ರೆಂತ್ ಹೆಂಗಾಗಿದೆ ಅಂತ ಹೇಳಿ ಹೇಳ್ತೀರಿ. ಇವರಿಗೆ ಸರ್ ಏನು ಸಲಹೆ ಕೊಡಬಹುದು?
1: BP ಮತ್ತು ಶುಗರ್ ಇದು ಎರಡು ನಮ್ಮ ನರ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಲೆವೆಲ್ ಹಾಗೂ ನಮ್ಮ ಮಾಂಸಗಳಿರುವ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್, ಇದಿಷ್ಟನ್ನು ಚೇಂಜ್ ಮಾಡುವಂತ ಕಾಯಿಲೆ. ಸೊ ನಾನು ತುಂಬಾ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಿರೋದು ಏನಂದ್ರೆ, ಯಾರಿಗೆಲ್ಲ 10 ವರ್ಷದಿಂದ ಶುಗರ್ ಇದೆ, ಎಲ್ಲರೂ ಬ್ಲಡ್ ಶುಗರ್ 150 ಮೇಲ್ ಇರುತ್ತೆ, ನಮ್ಮ ನರಗಳಿಗೆ 150 ಮೇಲ್ ಶುಗರ್ ಬ್ಲಡ್ ಅಲ್ಲಿ ಇದ್ದಾಗ ಆಹಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅದರಿಂದ ನರಗಳು ಡ್ಯಾಮೇಜ್ ಆಗಿ ಕಾಲಿನ ನರಗಳು ವೀಕ್ ಆಗುತ್ತೆ, ಕಾಲಿನ ನರಗಳಲ್ಲಿರುವ ಸ್ಪರ್ಶ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಪಾದ ಹಾಗೂ ಮೊಣಕಾಲಿನ ಕೆಳಗಿರುವ ಮಸಲ್ಸ್, ಇದಕ್ಕೆ ಡೈಲಿ 1-10 ನಿಮಿಷ ಎಕ್ಸಸೈಸ್ ಮಾಡಿ. ಕೂತಿರುವಲ್ಲೇನೆ ಜಸ್ಟ್ ಕಾಲ್ನ ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಮೇಲ್ ರೈಸ್ ಮಾಡಿ 10 ಸೆಕೆಂಡ್ ಆಂಕಲ್ ಜಾಯಿಂಟ್ ಅನ್ನ ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ನಿಧಾನಕ್ಕೆ ಕೆಳಗೆ ಬಿಡಿ.
0: ನಾನು ಬಸ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅನ್ಕೋಬೇಕು.
1: ಡೆಫಿನೆಟ್ಲಿ ಆ ಟೈಮ್ ಅಲ್ಲಿ ನಾವು ಹೇಳಿದ್ನ ಫಾಲೋ ಮಾಡಕ್ ಹೋದ್ರೆ ಇನ್ನೂ ಬೇರೆ ರೀತಿ ಆಗುತ್ತೆ. ಎಲ್ಲಿ ನೀವು ಫ್ರೀ ಸಮಯ ಸಿಗುತ್ತೆ, ನೀವು ಯಾವಾಗ ಫ್ರೀ ಆಗಿ ಕೂತಿರ್ತೀರಾ ಅವಾಗ ಈ ಬೇಸಿಕ್ ಸ್ಟೆಪ್ ಮಾಡಿ ನೋಡಿ, ಅರ್ಧ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ಆ ನರಗಳು ಇಂಪ್ರೂವ್ ಆಗುತ್ತೆ, ಅಲ್ಲಿರುವ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಅಂಡ್ ಇಂಡೈರೆಕ್ಟ್ಲಿ ಇದು BP ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
0: ಆಮೇಲೆ ಈಗ ಅದು ಕಾಲಿನ ಕಡೆ ಗಮನ ಅಷ್ಟೇ ಕೊಡ್ಬೇಕಾ, ಮತ್ತೆ ಕೈ ಬಾಯಿ ಇಡೀ ದೇಹ
1: ಎಲ್ಲಾ ಎಕ್ಸಸೈಸ್?
0: ಕೆಲವು ಸಲ ಈಗ ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ಅನ್ನೋದನ್ನ ಪರೀಕ್ಷೆ ಮಾಡ್ತೀರಿ ನೀವು, ಯಾವ ಮಟ್ಟಕ್ಕೆ
1: ಮಸಲ್ ಟೋನ್ ಅನ್ನೋದ್ ನೋಡೇ ನೋಡ್ತೀವಿ. ಸೊ ಶುಗರ್ ಪೇಷಂಟ್ಸ್ ಗಳಿಗೆ ಅವರು 10 ವರ್ಷದ ಮೇಲೆ ಶುಗರ್ ಇದ್ರೆ ಮಸಲ್ ಟೋನ್ 5/5 ಅನ್ನೋಂತ ಇರೋದು 4/5 ಅಂತ ನಾವು ರೀಡಿಂಗ್ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ, ವೀಕ್ ಆಗಿರುತ್ತೆ. ಸೊ ನನ್ನ ಒಂದು ಬೇಸಿಕ್ ಸಜೆಷನ್, ಮನೇಲಿ ಒಂದು 2 ಕೆಜಿ ಡಂಬಲ್ ಎಲ್ಲಾ ಶುಗರ್ ಪೇಷಂಟ್ಸ್ ಗಳಿಗೆ, 2 ಕೆಜಿ ಡಂಬಲ್ ಇವನ್ ಇಂಡೈರೆಕ್ಟ್ಲಿ ಒಂದು 2 ವಾಟರ್ ಬಾಟಲ್. ಸೊ ಆ 2 ವಾಟರ್ ಬಾಟಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರು ನಿಮ್ ಬಾಡಿಯಲ್ಲಿರುವ ಎಷ್ಟೋ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ.
0: ಅದು ಡಂಬಲ್ಸ್ ತಗೊಳ್ಳೋತನಕ
1: ಆಲ್ಟರ್ನೇಟಿವ್. ಸೊ ಅದು ಸಿಕ್ಲಿಲ್ಲ ಅಂದ್ರೆ 2 ಕೆಜಿ ನೀವು ಏನೇ ಆಲ್ಟರ್ನೇಟಿವ್ ಆರು ಇರ್ಬೋದು. ಸೊ ಅದನ್ನ ಪ್ರತಿ ಜಾಯಿಂಟ್ಗೂ ಫೋಕಸ್ ಮಾಡಿ. ಆ ಜಾಯಿಂಟ್ ಅಲ್ಲಿ ಏನು ಆ ಜಾಯಿಂಟ್ ಇದು ಪಾರಿಣಿತ್ಯ ಕೆಲಸ ಅನ್ನಂಗಿರುತ್ತೆ. ಇವಾಗ ಎಲ್ಬೋ ಜಾಯಿಂಟ್ ಅನ್ನೋದು ಅಂತ ಇರ್ಬೋದು, ಅದು ನಮ್ ಕೈನ ಮಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ಆ 2 ಕೆಜಿ ಇಟ್ಕೊಂಡು ನಿಧಾನಕ್ಕೆ ಮಡಚಿ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ, ದಟ್ ವಿಲ್ ಇನ್ಕ್ರೀಸ್ ಯುವರ್ ಬೈಸೆಪ್ ಸ್ಟ್ರೆಂತ್. ಹಾಗೇನೆ ನಿಮ್ಮ ಶೋಲ್ಡರ್ ಲೆವೆಲ್ ಇಂದ ಕೈನ ನಿಧಾನಕ್ಕೆ ಮೇಲ್ ಮಾಡಿ.

0: ಗಿಲ್ಸಿ ಅದು ನಿಮ್ಮ ಡೆಲ್ಟಾಯ್ಡ್ ಮಸಲ್ ಹಾಗೂ ನೆಕ್ ಮಸಲ್ ಸ್ಟ್ರೆಂಥನಿಂಗ್ ಗೆ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಸಿಂಪಲ್ ಆದಂತಹ ಮನೆಯಲ್ಲೇ ಮಾಡುವಂತ ಎಕ್ಸರ್ಸೈಸ್ ಮಾಡಿ. ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ, ಡಯಾಬಿಟೀಸ್ ಇರೋರು ಮನೆಯಲ್ಲೇ ದಿನ ಅರ್ಧ ಗಂಟೆ ಈ ಬೇಸಿಕ್ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ ಮಾಡುವ ಒಂದು 10 ನಿಮಿಷ ಮೊದಲು ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಫ್ರೀ ಜಾಯಿಂಟ್ ಎಕ್ಸಸೈಸಸ್, ಫ್ರೀ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ ಅದ್ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ರೀತಿಯ ಸರ್ಕ್ಯುಲೇಷನ್ ಇರುತ್ತೆ, ಒಳ್ಳೆಯ ರೀತಿಯ ರಿಸಲ್ಟ್.
1: ಈಗ ತಾವು ಮನೆಯಲ್ಲಿ ಅಂತ ಹೇಳುವಾಗ ಮನೆಯಲ್ಲಿ ಈಗ ಮಹಿಳೆ ಇವತ್ತು ಹೊರಗಡೆ ಪುರುಷನ ಸಮಾನವಾಗಿ ದುಡಿತಾ ಇದ್ರು ಮನೆಯಲ್ಲಿ ಇರೋದು ಅನಿವಾರ್ಯತೆ ಎಷ್ಟೋ ಸಲ ಇರುತ್ತೆ. ಅವ್ರಗಡೆ ಇಡೀ ಕುಟುಂಬದ ಇತರ ಸದಸ್ಯರಿಗೆ ಎಲ್ಲವನ್ನು ಮಾಡಿ ಹಾಕೋ ಜವಾಬ್ದಾರಿನೂ ಅವ್ರ ಮೇಲೆ ಇದೆ. ಆವಾಗ ಅವರಿಗೆ ಎಕ್ಸರ್ಸೈಸ್ ಅಂದರೆ ಏ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ ನಾನು ಯಾಕೆ ಮಾಡಲಿ ಅಂತೇಳಿ, ಒಂದು ಹಬ್ಬ ಬಂದರೆ ವಾಕಿಂಗ್ ಬೇಕಾರೆ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಹೋಗ್ಬೋದು ಅಷ್ಟೇ. ಅವರಿಗೆ ತುಂಬ ಅವಶ್ಯಕತೆ ಇದೆ ಈ ಎಕ್ಸರ್ಸೈಸಿನ ಕಲ್ಪನೆ. ಆ ಕಲ್ಪನೆ ಬಿಡಬೇಕಲ್ಲ ಸರ್, ಮನೆಯಲ್ಲಿ ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಲ್ಲ ನನಗೆ ಬೇಕು ಅಂತೇಳಿ.
0: ಮನೆಯಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಏನೇ ಮನೆಯಲ್ಲಿ ನೀವು ಕೆಲಸ ಅವ್ರು ಏನ್ ಮಾಡ್ತಾರೆ ಯೋಚನೆ ಮಾಡಿ, ಅದೆಲ್ಲ ಬೆಂಡ್ ಆಗಿ ಹಾಗೂ ಭಾರ ಎತ್ತುವಂತ ಆಕ್ಟಿವಿಟಿ ಇರುತ್ತೆ. ಅವರೆಲ್ಲರೂ ಬ್ಯಾಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಎಲ್ಲಾ ಮನೆಯ ಹೆಂಗಸರು ಮಾತೃ ದೇವೋಭವ ಅಂತೀವಿ, ಅವ್ರ ಎಲ್ಲಾರ ಮನೆಯಲ್ಲಿರುವ ನಮ್ಮ ತಾಯಂದಿರ್ನ ಕೇಳಿ ಅವ್ರ ಬೆನ್ನವ್ ಅನ್ನೋದು ಸರ್ವೇ
1: ಸಾಮಾನ್ಯ
0: ಮೊಣಕಾಲು ನೋವು. ಸೊ ಇದು ಎರಡಕ್ಕೂ ಒಂದು ಮೂಲ ಬೇಸಿಕ್ ಎಕ್ಸಸೈಸ್, ಲೋವರ್ ಬ್ಯಾಕ್ ಎಕ್ಸಸೈಸಸ್, ಕಾಲ್ನ ನಿಧಾನ ರೈಸ್ ಮಾಡೋದು, ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್, ಹಾಗೂ ನೆಕ್ಸ್ಟ್ ವಾಲ್ ಪುಷ್ಅಪ್ಸ್, ಗೋಡೆಗೆ ಎರಡು ಕೈನ ಇಟ್ಟು ಪುಷ್ಅಪ್ಸ್ ಮಾಡಿ. ಅದರಿಂದ ನಿಮ್ಮ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಸಿಗುತ್ತೆ. ಪ್ಲಸ್ ಎಲ್ಲಾ ಕೆಲಸದಲ್ಲೂ ನಮ್ಮ ನೆಕ್ ಸ್ಟ್ರೈನ್ ಆಗಿರುತ್ತೆ, ನೆಕ್ ಅಲ್ಲಿ ಒತ್ತಡ ಇರುತ್ತೆ, ಆ ಒತ್ತಡ ರಿಲೀಸ್ ಮಾಡ್ಲಿಕ್ಕೆ ಸ್ಲೋ ನೆಕ್ ರೊಟೇಷನ್. ಒಂದು ಸತಿ ನೆಕ್ ರೊಟೇಟ್ ಮಾಡಿದಾಗ 10 ಸೆಕೆಂಡ್ ಟೈಮ್ ಹಿಡಿಬೇಕು. ನಾರ್ಮಲಿ ನಾವು ನೆಕ್ ರೊಟೇಷನ್ ಮಾಡಿ ಅಂದಾಗ ಕೆಲವೆಲ್ಲ ಪೇಷಂಟ್ಸ್ ಒಂದು 2 ಸೆಕೆಂಡಿಗೆ ಒಂದು ರೊಟೇಷನ್ ಮಾಡಿ ಕೊನೆಗೆ ಒಂದು ವಾರ ಆದ್ಮೇಲೆ ಕತ್ ನೋವು ಅಂತ ಬಂದಿರ್ತಾರೆ. ಸೊ ಆ ರೀತಿ ಇರೋದ್ರಿಂದ 10 ಸೆಕೆಂಡಿಗೆ ಒಂದು ರೊಟೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಗ ನೀವು ರೊಟೇಟ್ ಮಾಡ್ಬೇಕಾದ್ರೆ ನಿಮ್ಮ ಏನು ತಲೆಯ ತೂಕ ಇರುತ್ತೆ ಅದೇ ಡಂಬಲ್ ಆಗುತ್ತೆ.
1: ಅದೇ ಅದನ್ನ ಯೋಗದ ದೃಷ್ಟಿಯಲ್ಲಿ ನೋಡಿದಾಗ ಅದು ವೃತ್ತಾಕಾರವಾಗಿ ಇನ್ಹೇಲ್ ಎಕ್ಸೇಲ್ ಎರಡನ್ನು ಕರೆಕ್ಟ್ ಸಮ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಬಲಬದಿಯಿಂದ ಹಿಂದೆ ಹೋದಾಗ ತಗೋಬೇಕು, ಮತ್ತೆ ಮುಂದೆ ಬಂದಾಗ ಬಿಡಬೇಕಾಗತ್ತೆ. ಆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ರೆ ಓಕೆ,
0: ದಟ್ ಈಸ್ ವೆರಿ
1: ಉಸಿರಾಟ ತುಂಬಾ ಮುಖ್ಯ ಅಂತೇಳಿ ನಾವು ಯೋಗದಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗ ಬಹಳ ಪ್ರಮುಖ ಆಗುತ್ತೆ. ಈಗ ಒಬ್ರು ಏನೋ ಒಂದು ಎಕ್ಸರ್ಸೈಸ್ ಮಾಡ್ಬೇಕಂದಾಗ ಕೆಲವು ಪರೀಕ್ಷೆಗಳನ್ನು, ಉದಾಹರಣೆ ಅವರಿಗೆ BP ಶುಗರ್ ಎಷ್ಟಿದೆ ನೋಡಿಕೊಂಡು ಎಕ್ಸರ್ಸೈಸ್ ಅದಕ್ಕೆ ಇಳಿಬೇಕಾಗತ್ತಾ, ಏನು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗತ್ತೆ?
0: ಎಸ್ಪೆಷಲಿ ಯಾವುದೇ ಒಂದು ವ್ಯಕ್ತಿ 40 ವರ್ಷದ ಮೇಲಿದ್ದು ಆಗ ಅವ್ರು ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಬೇಸಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಲೇಬೇಕು. ಹಿಂದೆ ನಮಗೆ ಬ್ಲಡ್ ಟೆಸ್ಟ್ ಎಲ್ಲಾ ಕಡೆನೂ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲಾ ಕಡೆ ಬ್ಲಡ್ ಪ್ಯಾರಾಮೀಟರ್ಸ್ ನ ಮನೆಗೆ ಬಂದ್ ಕೂಡ ಮಾಡ್ತಿದ್ದಾರೆ. ಸೊ ಹೈಟ್, ವೆಯ್ಟ್, BP, ಶುಗರ್, ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ವಿಟಮಿನ್ ಡಿ ಮತ್ತು ಬಿ ಡಿಫಿಷಿಯನ್ಸಿ. ಸೊ ಬೆಂಗಳೂರಲ್ಲಿ ನೀವು 100 ಜನ ವಿಟಮಿನ್ ಬಿ ಮತ್ತೆ ಡಿ ಟೆಸ್ಟಿಂಗ್ ಒಳಪಡಿಸಿ, ಐ ಕ್ಯಾನ್ ಟೆಲ್ 75 ಜನಕ್ಕಿಂತ ಮೇಲೆ ವಿಟಮಿನ್ ಡಿ ಕೊರತೆ ಇರುತ್ತೆ, 60 ಜನಕ್ಕಿಂತ ಮೇಲೆ ವಿಟಮಿನ್ ಬಿ ಕೊರತೆ ಇದೆ. ಸೊ ಇದು ಎರಡೂ ನಮ್ಮ ದೇಹದ ಪೋಲಿಷ್ಗಳಿದಾಗ, ಆ ಎರಡೂ ಅಂಶಗಳು ಕಮ್ಮಿ ಇದ್ದಾಗ ನಮ್ಮ ದೇಹದ ಸದೃಢತೆ ಕಮ್ಮಿ ಆಗಿರುತ್ತೆ. ಸೊ ಈ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋ ಮೊದಲು ಇದನ್ನೆಲ್ಲ ಪ್ಯಾರಾಮೀಟರ್ನ ನೀವು ಸೆಟ್ ರೈಟ್ ಮಾಡ್ಕೊಂಡು ಎಕ್ಸಸೈಸ್ ಮಾಡಿ ನೋಡಿ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯದಲ್ಲಿ ದೇಹದಲ್ಲಿ ಚೈತರಿಕೆ ಬರಬೇಕು ಅಂದ್ರೆ ಈ ಎಲ್ಲಾ ಬೇಸಿಕ್ ಪ್ಯಾರಾಮೀಟರ್ ನ ಟೆಸ್ಟ್ ಮಾಡಿಸಿ ನೀವು ತಿಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ. ಇಮಿಡಿಯೇಟ್ ಆಗಿ ನಾಳೆನೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಒಂದು 10 ಸತಿ 10 ಕೆಜಿ ಡಂಬಲ್ ಎತ್ತಿದ್ರೆ ನೆಕ್ಸ್ಟ್ ಡೇ ಮಸಲ್ ಫೈಬರ್ ಡ್ಯಾಮೇಜ್ ಆಗುತ್ತೆ. ನರಗಳಲ್ಲಿ ವಿಟಮಿನ್ ಬಿ ಕೊರತೆ ಇದ್ರೆ ಆ ನರಗಳ ಡ್ಯಾಮೇಜ್ ಇಂದ ಮತ್ತೆ ರಿಕವರಿ ಟೈಮು ಲೇಟ್ ಆಗುತ್ತೆ. ಆ ರೀತಿ ಇರೋದ್ರಿಂದ ಇದೆಲ್ಲಂದು ನಾವು ತಿಳ್ಕೊಂಡು
1: ಮಾಡ್ಬೇಕು. ಈಗ ವಿಟಮಿನ್ ಡಿ ಬಿ ಅಂತ ಹೇಳ್ತಾ ಇದ್ರಿ, ಅದು ಗುಳಿಗೆ ಸಿಗುತ್ತಲ್ಲ ತಗೊಂಬಿಟ್ರೆ ಆಯ್ತಲ್ಲ ಅಂತ ನಾವು ಒಂದು ವಿಚಾರ ಮಾಡ್ತೀವಿ. ಇನ್ನೊಂದು ಆಹಾರದ ಮೂಲಕವಾಗಿ ಅಥವಾ ಡಿ ಅಂತಂದಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಇದೆ, ಏನ್ ಮಾಡ್ಬೇಕು?
0: ಸೊ ವಿಟಮಿನ್ ಡಿ ಇದು ಸೂರ್ಯನಿಂದ, ಸೂರ್ಯನ UV ರೇಡಿಯೇಷನ್ 240 nanometers ಅಂಡ್ ಬಿಲೋ ಅಂತ ಹೇಳ್ತೀವಿ, ಆ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹನೇ ವಿಟಮಿನ್ ಡಿ ತಯಾರಿಸುತ್ತೆ. ನಾವೇನ್ ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಕಂತೂ ಇಲ್ಲ, ಊಟದಲ್ಲಿ ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ಬೇಕಂತೂ ಇಲ್ಲ, ನಮ್ಮ ದೇಹದಲ್ಲೇ ಮಾಡೋ ಒಂದು ಕೆಪಾಸಿಟಿ ಇದೆ. ಆದ್ರೆ ನಾವೇನ್ ಮಾಡ್ತಿದ್ದೀವಿ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬಂದು ಬರೀ ಆಫೀಸ್ ಒಳಗೆ ಇಡೀ ದಿನ ಕೂತಿರ್ತೀವಿ, ಅಟ್ ಲೀಸ್ಟ್ ಲಂಚ್ ಬ್ರೇಕ್ ಅಲ್ಲಿ ಒಂದು 1/2 ಗಂಟೆ ಬಿಸಿಲಲ್ಲಿ ಇರಬೇಕು. ಆ ಬಿಸಿಲಲ್ಲಿ ಇದ್ರು ಏ ಬಿಸಿಲು ಮರಯ್ಯ, ನಾವು ಯಾಕೆ ಬಿಸಿಲಿಗೆ ಹೋಗ್ಬೇಕು ಅಂತ ನಾವು ಮತ್ತೆ ರೂಮ್ ಒಳಗೆ ಬಂದು ಕೂರ್ತೀವಿ. ಈ 20 ನಿಮಿಷ ನಮ್ಮ ದೇಹದ ಒಂದು 15-20 ಭಾಗ ಸ್ಕಿನ್ ಡೈರೆಕ್ಟ್ ಸನ್ ಕೆಳಗೆ ದಿನ ಇದ್ರೆ ಸಾಕು ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ಬಿ ವಿಟಮಿನ್

0: Vitamin B, again, it's a very basic required vitamin to keep our mental health and our physical health in very good status. So vitamin B ಅನ್ನಂಥದ್ದು ಎಲ್ಲ ವೆಜಿಟೇರಿಯನ್ ತರಕಾರಿಗಳಲ್ಲೂ ಸ್ವಲ್ಪ ಮಟ್ಟಿಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ರೈಸ್, ರೈಸಲ್ಲೂ ವಿಟಮಿನ್ ಬಿ ಸಿಗುತ್ತೆ. ಆದ್ರೆ ನಾವು ಆ ಪಾಲಿಶ್ನ ರೈಸ್ ಬೆಳ್ಳಕ್ ಕಾಣಲಿ ಅಂತ ಏನು ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಮ ವಿಟಮಿನ್ ಬಿ ಎಷ್ಟೋ ಮೇಲಿಂದ ಹೋಗ್ತದೆ. ಎಲ್ಲಾ ಮೇಲಿನ ಪರದೆಗಳಲ್ಲಿ, ಕುಕ್ಕುಂಬರ್ ಅಲ್ಲಿ ವಿಟಮಿನ್ ಬಿ ಇರುತ್ತೆ, ಬಟ್ ನಾವು ಸಿಪ್ಪೆಯನ್ನ ಫುಲ್ ಸುಲಿದು ತಿನ್ಸಿವಿ, ಸೊ ಅದರಿಂದಾಗಿ ನಮ್ಗೆ ಅಲ್ಲೂ ಕಮ್ಮಿ ಸಿಗ್ತಿದೆ. ಹಾಗೆ ಅತಿ ಹೆಚ್ಚು ಸಿಗುವಂತದ್ದು ವಿಟಮಿನ್ ಬಿ ನಾನ್ ವೆಜ್ ಗಳಲ್ಲಿ, ಸೊ ಚಿಕನ್, ಮಟನ್, ಫಿಶ್ ಇದೆಲ್ಲದ್ರಲ್ಲೂ ವಿಟಮಿನ್ ಬಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಬಿ ತಗೋಬೇಕು. ಬಟ್ ವೆಜಿಟೇರಿಯನ್ಸ್ ಗೆ ಯಾವುದೇ ಒಂದು ತರಕಾರಿಯನ್ನ ನಾವು 30 ಡಿಗ್ರಿ ಮೇಲೆ ಬೇಯಿಸಿದಾಗ ವಿಟಮಿನ್ ಬಿ ವಾಟರ್ ಸಾಲ್ಯುಬಲ್ ಇರೋದ್ರಿಂದ ಅದು ಹಾವಿ ಆಗ್ಬಿಡುತ್ತೆ. ಅದರಿಂದ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ನಮ್ಗೆ ಅದು ವಿಟಮಿನ್ ಬಿ ಸಾಂದ್ರತೆ ಉಳಿಸ್ಕೋಬಹುದು ಅನ್ನೋದು ಕೆಲವು ಬುಕ್ಸ್ ಹೇಳುತ್ತೆ. ಸೊ ಟ್ರೈ ಟು ಡೂ ದಟ್. ಆಗ್ಲಿಲ್ಲ ಅಂದಾಗ ಯಾರಿಗೆ ವಿಟಮಿನ್ ಬಿ ಕೊರತೆ ಇದೆ, ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಿಕ್ತಿಲ್ಲ ಅಂತವರು ವಿಟಮಿನ್ ಬಿ ಅನ್ನ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್, ನ್ಯೂರೋಬಯನ್ ಫೋರ್ಟ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ, ಸೊ ಅದನ್ನ ಎಲ್ಲರೂ ಡೈಲಿ ತಗೋಬಹುದು. ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ.
1: ಬಹಳ ವಿಶೇಷ ಅಂದ್ರೆ ಈಗ ನಾವು ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ. ಈಗ ಆಹಾರ ಕ್ರಮ ಅದ್ರ ಬಗ್ಗೆನೂ ದೊಡ್ಡ ಚರ್ಚೆನೆ ಆಗತ್ತೆ. ತಾವು ಬಹಳ ಸರಳವಾಗಿ ಮತ್ತು ಬಹಳ ಅವಶ್ಯವಾಗಿ ನಾವು ಏನು ಅನುಸರಿಸಬೇಕಾಗಿದೆ ಅದರ ಎಲ್ಲ ವಿಧಾನಗಳನ್ನ ಹೇಳಿದಿರಿ. ಮತ್ತು ಎಕ್ಸರ್ಸೈಸ್ ಅಂತಂದ್ರೆ ಅದಕ್ಕೆ ಲಾಭನೂ ಇದೆ, ಅದರ ಕುರಿತಾಗಿ ಅನೇಕ ಎಚ್ಚರಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಡಾಕ್ಟರ್ ಏನ್ ಬಿಡೋ ರೋಗಕ್ಕಷ್ಟೇ ಚಿಕಿತ್ಸೆ ಕೊಡೋರು ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋದು ಬೇಡ. ಸಂಬಂಧ ಪಡುವಂತಹ ಡಾಕ್ಟರ್ಗಳಿಗೆ ಹೋಗಿ ದಯವಿಟ್ಟು ಕೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಲಿ ಅವರು ಅಂತ ಹೇಳಿ ನಾವು ಬಯಸೋಣ. ಸರ್, ಬಹಳ ಸಂತೋಷ ಆಯ್ತು, ಬಹಳ ಒಳ್ಳೆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ರಿ. ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಕಡೆಯಿಂದ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳಿ.
2: ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು?
4: ಏನಾಯ್ತು?
5: ಏನು ಇಲ್ಲ ಬಿಡತ್ತೆ.
3: ಪರವಾಗಿಲ್ಲ ಹೇಳೆ.
5: ಈ ಸಾರಿನೂ ಹೆಣ್ಣೆ.
3: ಅಯ್ಯ, ಇಷ್ಟೇ ನೀನ್ ಹಣೆ ಬರ.
6: ಯಾಕವ ಹಂಗಂತೀಯ?
3: ಇನ್ನೇನು, ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
6: ಅವ ನಿಂಗೆ ಬುದ್ಗಿದ್ದಿ ನೆಟ್ಕಾಯ್ತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ಟು ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರಿಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
4: ಹೌದು.
6: ನೀ ಹೆಣ್ಣಲ್ವಾ?
4: ಹೌದು.
6: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
4: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನ್ ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
6: ಅವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
7: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
9: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನಲ್ಲಿ ಯಾವಾಗ ಇಂಥ ಕಷ್ಟಗಳು ಬರ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತ ಮರಣ,

ಯಾವುದೇ ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದ್ಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ವಾತಾವರಣವೇ ಪೂರ್ತಿ ಬೇರೆ ಆಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬಹುದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%ರಲ್ಲಿ 30% ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70% ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮ್ಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನ ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ, LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ 1ಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ 1 ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ
ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನ ಸಂಗ್ರಹಿಸಬೇಕು.

0: ಮೃತಪಟ್ಟಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದ್ರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ, ಇತ್ಯಾದಿ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನ ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನ, ಆ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ ಹೌದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನ ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನ ಮಾಡಲಾಗತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ ಕೆವೈಸಿ ದಾಖಲೆ, ಪಾಸ್ಬುಕ್ ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನ ತೋರಿಸುವಂತಹ ಬ್ಯಾಂಕ್ ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನ ತಿಳಿಸೇ ಇರಲಿಲ್ಲ, ಅಂತ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ. ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೈಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನ ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂತ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ರಾಯಲ್

0: रेंजर्स बेंगलुरु कोलकाता नाइट राइडर्स मुखामुखि। ವಾರ್ತೆಗಳ ವಿವರ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಖೆನ್ನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಶೇಕಡ 6ರಷ್ಟು ಭಾರೀ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ ಶೇಕಡ 6ರಷ್ಟು ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು ಶೇಕಡ 6.4ರಷ್ಟು ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ

ಎಕ್ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು ಶೇಕಡಾ 6ರಿಂದ ಶೇಕಡಾ 15ಕ್ಕೆ ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು ಶೇಕಡಾ 6.4ರಿಂದ ಶೇಕಡಾ 15.4ಕ್ಕೆ ಹೆಚ್ಚಿಸಲಾಗಿದ್ದು, ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ ನೂರಾರು ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160ಕ್ಕೂ ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು, ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.inಗೆ ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 87 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡಾ 15ಕ್ಕೆ ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಹೆಷಮ್ ಅಬ್ದುಲ್ ವಹಾಬ್ ಅವರ ಕಂಠದಲ್ಲಿ ದಿ ಗರ್ಲ್ ಫ್ರೆಂಡ್ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಏನ್ ಹೇಳಿ, ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದ್ಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
3: ಕರೆಕ್ಟ್.
2: ಹಾಗೆ ಮೊದ್ಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದ್ಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್.
1: ಆರ್ಬಿಐ ಹೇಳುತ್ತೆ
4: ಮೊದ್ಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಅಚ್ಯುತ ಏನ್ ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಬರ್ರೋ.

ಮುಟ್ಟಾದ ಇದು ಅಂತಂದ್ರೆ ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಅದೆಲ್ಲ ಇಲ್ಲ, ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನು ಕರಿಬೇಡ್ರಿ, ಆ ಭೀಮನ್ ನೀರಕ್ಕೆ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ಲಿ ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ರಂತೆ. ಹಾಗೆ ತಡೆದು ಬಿಟ್ಟ ಕೂಡ್ಲೆ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ. ಕವಿ ಹೇಳ್ತಾ ಇದ್ದಾನೆ,

0: ಭೀಮಂಗೆ ಸ್ವಲ್ಪ ಬೇಜಾರಾಗ್ಬಿಡ್ತು. ಅಲ್ಲ, ಕೃಷ್ಣನ ಮನೆಗೆ ಬಂದಾಗ ಊಟದ ಸಮಯ ಅಂತ ಇದ್ದಾರೆ. ಯಾರ ಊಟದ ಸಮಯಪ್ಪ? ಈ ಮನೇಲಿ ಯಾರಿಗಾರು ಕೂಡ ಭೂತ ಹಿಡ್ಕೊಂಡ್ಬಿಡ್ತಾ? ಈಗಲೇ ಏತಕ್ಕೆ ಈ ಮೌನ? ಯಾರ ಹತ್ರ ಕೇಳಿದ್ರು ಕೂಡ ಮೌನ. ಸ್ವಾಮಿ ಅಂದನ್ಕೂಡಲೇ ಬಾಯಿಗೆ ಬೆರಳು ಹಾಕ್ಬಿಟ್ಟು ಹುಶ್ ಅಂತಾರಂತೆ. ಮಾತಾಡ್ಬೇಡಿ, ಇಲ್ಲಿ ಮಾತಾಡೋ ಹಾಗಿಲ್ಲ, ಇಲ್ಲೆಲ್ಲ ಗಟ್ಟಿಯಾಗಿ ಅಂತ ಹೇಳ್ಬಿಟ್ಟು ಮೌನವಾಗಿ ಸಮಿಕೆ ಮಾಡ್ತಾ ಇದಾರಂತೆ. ಈ ಮನೇಲಿ ಯಾರು ಇಲ್ವಾ? ದೇವಿಕಿ ಇದಾಳೋ ಇಲ್ವಾ ಈ ಮನೇಲಿ? ಈ ಸತ್ಯಭಾಮೆಗೋ ಏನು ಗೊತ್ತಾಗಲ್ಲ. ಯಾರಪ್ಪ ನನ್ನನ್ನು ಈ ರೀತಿ ನಿಲ್ಸಿದಾರಲ್ಲ, ಅವ್ರು ಯಾರವರು ಏನು ಅಂತ ಹೇಳ್ತಾ ಇದ್ದಾನೆ. ಆಯ್ತೆ ದುರ್ಭಿಕ್ಷಂ ಊರೋಳು. ಏನ್ ಈ ಊರಿಗೆ ದುರ್ಭಿಕ್ಷ ಬಂದ್ಬಿಡ್ತಾ? ಊಟದ ಹೊತ್ತು ಅಂದ್ರೆ ಏನ್ ನನಗೇನ್ ಒಂದ್ ಮುಟ್ಟಿ ಅನ್ನ ಹಾಕೋಕೆ ಈ ಊರಲ್ಲಿ ದುರ್ಭಿಕ್ಷ ಬಂದ್ಬಿಡ್ತಾ? ಇಲ್ಲೇನ್ ಧಾನ್ಯವೇ ಬೆಳೆದಿಲ್ವಾ? ಮಳೆನೇ ಬಂದಿಲ್ವಾ? ಇದೇನಿದು ಹೀಗಲ್ಲ. ವಾಸ್ತವವಾಗಿ ಹೇಳ್ಬೇಕಾದ್ರೆ ಭೀಮಂಗೆ ಬೇಜಾರ ಹೇಳ್ಬಿಟ್ಟಿದ್ರೆ, ಇಷ್ಟು ಜನ ಹೆಂಗಸರನ್ನು ಕಟ್ಕೊಳಕ್ ಯಾರು ಹೇಳಿದ್ರಂತೆ ಈ ಕೃಷ್ಣಂಗೆ? ಯಜಮಾಂತಿ ಹೇಳಿದ್ರು ಅಂತ. ಆ ಸೈರಿಂದ್ರಿ ಬಂದು ಹೇಳ್ಬೇಕಾದ್ರೆ ಯಜಮಾನ್ರಿ ಯಾರೋ ಹೆಂಗಸರ ಅಪ್ಪಣೆ ಮಾಡಿದ್ದಾರೆ. ಇಷ್ಟು ಜನ ಹೆಂಗಸರನ್ನು ಕಟ್ಕೊಳಕ್ ಯಾರು ಹೇಳಿತ್ತು ಕೃಷ್ಣಂಗೆ ಅಂತ ಹೇಳ್ಬಿಟ್ಟು ಭೀಮನು ಕೂಡ ಸ್ವಲ್ಪ ಸಿಟ್ಟಿಂದ ತಮಾಷೆಯಾಗಿ ಹೇಳಿದ್ದಾನೆ. ಈ ಭೀಮನ ಮಾತನ್ನು ಕೇಳ್ಬಿಟ್ಟು ರುಕ್ಮಿಣಿಗೂ ಸತ್ಯಭಾಮೆಗೂ ನಗು ಬಂದ್ಬಿಡ್ತು.
1: ಭೀಮನಾಡಿದ ನುಡಿಯ ಕೇಳಿ ರುಕ್ಮಿಣಿ ಸತ್ಯಭಾಮೆಯರ ಮೊಗ ನೋಡಿ ನಸು ನಗುತ್ತೆ. ಮುರಹನಂತ ಮತ್ತೆ ರಭಸರಿಂ ಭೋಜನಂಗಯ್ಯುತ ಒಡನೊಡನೆ ಧ

0: ಮುಳಿದಡೆ ಈ ಮೂಜಗಂ ನಿನ್ನ ಬಾಯಿಗೊಂದು ತುತ್ತಾಗದೆ ಈ ಮನುಜಗಿನುಜರಂ ಬಲ್ಲರಾರ್ ಎನ್ನುಳುಹು ಎಂದ ನಿಲಜಂ ಚೀರ್ದನು.
1: ಭೀಮನ ಮಾತಿನಿಂದ ಕೃಷ್ಣನ್ ನಗು ಬಂದ್ಬಿಡ್ತು. ರುಕ್ಮಿಣಿ ಸತ್ಯಭಾಮೆಯರ ಮುಖವನ್ನು ನೋಡ್ದ, ಅವರಿಗೂ ನಗು ಬರ್ತಾ ಇದೆ, ಕೃಷ್ಣಂಗೂ ನಗು ಬಂದ್ಬಿಡ್ತು. ಇರಲಿ, ಈ ಭೀಮನತ್ತ ತಮಾಷೆ ಮಾಡ್ತೀನಿ ಅಂತ ಹೇಳಿ, ಏ ಬೇಪೇಗ ತಗೊಂಬರ್ರೋ ಅಂತ ಹೇಳ್ಬಿಟ್ಟು ರಭಸರಿಂದ ಭೋಜನ ಮಾಡ್ತಾ ಜೋರಾಗಿ ತೇಗ್ತಾ ಇದ್ದಾನಂತೆ. ಭೀಮನಿಗೆ ಆ ತೇಗಿನ ಸದ್ದು ಕೇಳಿಸ್ಬೇಕು ಅಂತ ಭೀಮ ಹೊಟ್ಟೆ ಹಸ್ಕೊಂಡಿದ್ದಾನೆ. ಒಳಗೆ ಕೃಷ್ಣ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಅದು ಕೇಳಿಸ್ಬೇಕು ಅಂತ ಭೀಮನಿಗೆ ಇನ್ನೂ ಸಿಟ್ಟು ಬಂತು. ಇದೇನಪ್ಪ ಇದು ತಾಮಸ ಅಂತಂದ್ರೆ, ಅಲ್ಲ ಬಂದಿರೋ ನಾನೊಬ್ಬನೇನೋ, ಇನ್ನೂ ಮಾಡ್ಕೊಂಡಿದ್ದಾನ. ಅಲ್ಲ ಈ ಕೃಷ್ಣ ಸಿಟ್ಟು ಮಾಡಿಕೊಂಡ್ರೆ ಮೂರು ಲೋಕವನ್ನು ಒಂದು ತುತ್ತಿಗೆ ಅಪೋಷಣ ಮಾಡ್ತಾನೆ. ಇವನಿಗೆ ಮನುಷ್ಯರು ಯಾರು ಲೆಕ್ಕ ಇದ್ದಾರಾ? ಕೃಷ್ಣ ಏನಪ್ಪ ನೀನು ಕೂತ್ಕೊಂಡ್ಬಿಟ್ಟು ಹೊಟ್ಟೆ ಬಾಕ ನಾನು ಗೊತ್ತಿದೆ, ನನಗೆ ಹೊಟ್ಟೆ ಹಸಿವು ತಡ್ಕೊಳಕ್ ಆಗೋಲ್ಲ ಅಂತ ಅಂತಾದ್ರಲ್ಲಿ ನಿನ್ ಪಾಡಿಗೆ ಊಟ ಮಾಡ್ತಾ ಇದೆಯಲ್ಲ, ಇದು ಯಾವ ನ್ಯಾಯ ಅನ್ನೋ ರೀತಿಯಲ್ಲಿ ಭೀಮ ಕೂಗೋಣ. ಕೃಷ್ಣನನ್ನ ನಿಂದೆ ಮಾಡುವ ನೆಪದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ.
0: ಬಿಡದೆ ಕಳವಿಂದೆ ಲೋಗರ ಮನೆಗಳಂ ಪಕ್ಕು ತುಡು ತಿಂದವನ ಭೋಜನಕ್ಕೆ ಮೃಷ್ಟಾನ್ನ ಮಾದೊಡೆ ಕೆಳಬಲಂಗಳಂ ನೋಡುವನೇ ಗೋ

ಅರಸುತನಮಾದ ಬಳಿಕ ಪೊಡವಿಯಂ ಕಂಡು ನಡೆವನೆ ಮುಳಿದು ಮಾವನಂ ಬಡಿದವಂ ನಂಟರ ನರಿವನೆ ಮೊಲೆಗೊಟ್ಟಳ ಅಸುಗುಡಿದವಂ ಪುರುಷಾರ್ಥಿಯಾದವನೇ ನಾವಜ್ಞರು ಎಂದು ಮಾ

0: మారుతి జరదను.
1: మారుతి జరదను అంత భీమా జరియో రూపదల్లి స్తోత్ర మాడతా ఇదానే. అల్ల కళ్ళతనదింద కండ్కండవరు మనేగల్ల హోగ్బిట్టు తాను తుడు తిందవను మనసిగ్ బందంతె తిందిదానల్ల అవన భోజనకే ఈ మృష్టాన్న యాతక్రి బేకు. అవనిగ మృష్టాన్నవన్ను హాకిద్రె అవను కెలబలంగళ నోడువని అక్కపక్క నోడతాను అవును. అల్లి కళ్ళతనదింద ఊట మాడతా ఇద్ద అంత ಅಂದ್ರೆ ಪ್ರತಿಯೊಬ್ಬರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅವರ ಮನೆಗೆ ಹೋಗಿ ಅವರ ಆಹಾರವನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ಅವರ ಮನಸ್ಸಲ್ಲಿ ನಿರಂತರ ಕೃಷ್ಣ ಸ್ಮರಣೆ ಬರಬೇಕು. ಕೃಷ್ಣ ಬಂದ್ಬಿಡ್ತಾನೆ ಅವನ ಸಿಗದೇಹ ಇಡಬೇಕು, ಕೃಷ್ಣ ಬಂದ ಕೃಷ್ಣ ಹೋದ ಅಂತ ಕೃಷ್ಣ ಸ್ಮರಣೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದ. ಅಂಥವನಿಗೆ ಮೃಷ್ಟಾನ್ನ ಬಡಿಸಿದ್ರೆ ಅಕ್ಕಪಕ್ಕವನ್ನು ನೋಡ್ತಾನ. ಅಲ್ಲ ಈ ಗೋಪಾಲಕನಿಗೆ ಅರಸುತನ ರಾಜ್ಯ ಅಂತ ಬಂದ್ಬಿಟ್ರೆ ನೆಲ ನೋಡಿ ನಡೀತಾನೆ ಸ್ವಾಮಿ ಇವನು. ಇವನ ಆಕಚಪಕ್ಕ ನೋಡೋದಿಲ್ಲ, ನೆಲನೂ ನೋಡಿಯೋದಿಲ್ಲ, ಸಿಟ್ಟಿನಿಂದ ಮಾವನನ್ನೇ ಹೊಡೆದಿದ್ದಾನೆ. ಅವನನ್ನ ನಾವು ನಂಟ್ರು ಅಂತ ಹೇಳಿ ಬರ್ತೀವಲ್ಲ, ನೆಂಟರನ್ನು ಅರಿವನೇ, ಅವನಿಗೆ ಬೇರೆ ನೆಂಟ್ರಿದ್ದಾರೆ, ತನ್ನ ಸಾಕ್ಷಾತ್ ಮಾವನ್ನೇ ಹೊಡೆದಿದ್ದಾನೆ. ಅಂದ್ರೆ ದುಷ್ಟನಾದ್ರೆ ಆ ಮಾವನನ್ನು ಉಳಿಸೋದಿಲ್ಲ ಅಂತ ಮಹಾತ್ಮ ಅಂತ. ಮೊಲೆಗಟ್ಟಳ ಹಸುಗೂಡಿದವಂ, ಹಾಲು ಕುಡಿಸಕ್ ಬಂದ್ರೆ ಅವಳ ಪ್ರಾಣವನ್ನೇ ಹೀರಿದಾನೆ ಇವನು. ಅಂತವನು ಪುರುಷಾರ್ಥಿಯಾದ ಪಣೆ ಈ ಬೇರೆಯವ್ರ ಬಗ್ಗೆ ಅಯ್ಯೋ ಪಾಪ ಏನಾದ್ರು ಮಾಡೋಣ ಅಂತ. ಇವನು ಯಾವ ರೀತಿ ಪುರುಷಾರ್ಥಿ ಆಗ್ತಾನೆ, ನಾವು ಅಜ್ಞರಪ್ಪ ಅಂತ. ಹೀಗೆ ತನ್ನನ್ನು ಕೊಲ್ಲಕ್ಕೆ ಬಂದಂತಹ ಆ ಪೂತನಿಯನ್ನ ಒಂದು ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿದ್ದಾನೆ. ಅಂತಹ ಕೃಷ್ಣನ ವಿಷಯದಲ್ಲಿ ನಾವು ಅಜ್ಞರು, ನಾವು ತಿಳ್ಕೊಂಡಿಲ್ಲ, ನಾವು ಸಾಮಾನ್ಯರು ಅಂತ ಹೇಳ್ಬಿಟ್ಟು ಭೀಮ ಜರಿಯೋ ಮೂಲಕವಾಗಿ ಕೃಷ್ಣನ ಮಹಿಮೆಯನ್ನ ಹೇಳ್ತಾ ಇದ್ದಾನೆ.
0: ದೇವತನ ಬಿಟ್ಟು ನರನಾದವಂಗೆ ಬಳಿಕಾವ ಗೌರವ ಮಿಹುದು.

0: ಎನೆ ಮತ್ತೆ ಪವನ ಸುತಂ ಒಳ ಹೋಗುತ್ತ ಇಂತೆಂದೆನು.
1: ದೇವತನವನ್ ಬಿಟ್ಟು ಮನುಷ್ಯನಾಗಿದ್ದಾನಲ್ಲ ಅವನಿಗೆ ಗೌರವ ಇದೆಯೇನು ಸ್ವಾಮಿ? ಅಂತ ಒಂದು ಸರ್ವೇಶ್ವರ, ಅವನು ಸರ್ವಜ್ಞ, ಅಂತಹ ಪರಮಾತ್ಮ ತನ್ನ ಒಂದು ಆ ವೈಶಿಷ್ಟ್ಯವನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದ ಮೇಲೆ ಅವನಿಗೆ ಯಾವ ಗೌರವ ಇದೆ ಸ್ವಾಮಿ? ಇವಂ ನಾಚುವನೆ, ಇವನಿಗೆ ನಾಚಿಕೆನೇ ಇಲ್ಲ, ಸಾಕು, ನಾವು ಇವನನ್ನು ಕಾಣಕ್ ಬಂದ್ವಲ್ಲ, ಬುದ್ಧಿ ನಮಗಿಲ್ಲ ಅಂತ ಹೇಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿಂದಾವ್ಯಾಜ ಸ್ತುತಿಯಿಂದ ಹೇಳ್ತಾ ಇರೋಣ. ಕೃಷ್ಣಂಗೆ ನಗು ಬಂದ್ಬಿಡ್ತು. ಆಗದಾನೆ ಭೀಮ ಬಂದದ್ ಗೊತ್ತಾಯ್ತು ಅನ್ನೋ ರೀತಿಯಲ್ಲಿ, ಭೀಮನ ಯಾವಾಗ ಬಂದ? ಏ ಭೀಮನ್ ಕರೆಯೋ, ಯಾರೋ ತಡೆದಿದ್ದು, ಯಾವ ನಮ್ಮ ನಮ್ ಭೀಮನ್ ತಡೆದಿದ್ದು, ಭೀಮ ಯಾಕೆ ಕಪ್ಪು ಕೋಪ ನಿನಗೆ, ಬಾ ಈ ಕಡೆಗೆ ಅಂತ ಹೇಳ್ಬಿಟ್ಟು ಭೀಮನನ್ನ ಸಮಾಧಾನ ಪಡಿಸುವಂತೆ ಕೃಷ್ಣನು ಕೂಡ ತಮಾಷೆಯಾಗಿ ಹೇಳೋಣ. ಭೀಮನಿಗೆ ಪರಮಾತ್ಮನ ಒಂದು ಆ ಕೃತಜ್ಞತೆ ಅರ್ಥವಾಯಿತು, ಭೀಮನ ತಮಾಷೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರವಾಗಿ
0: ದೇವಾ ನಿಮ್ಮ ಅರ್ಜುನನ ಸಲುಗೆ

0: ನಿಮ್ಮಲ್ಲಿ ನಮಗೆ ಇಂತೇನಪ್ಪ, ಇಲ್ಲಿ ಸಂಭಾವಿಸುವರಿಲ್ಲ ಎಮ್ಮನೋ, ನಮ್ಮನ್ನು ಕೇಳೋವರೇ ಇಲ್ಲ, ತಡೆದು ನಿಲ್ಲಿಸ್ಬಿಟ್ರು, ಏನ್ ಮಾಡೋದು, ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳೋಣ, ಇತ್ತ ಬಾ ಭೀಮ ಬಾ ಈ ಕಡೆಗೆ ಅಂತ ಹೇಳ್ಬಿಟ್ಟು ಭೀಮನ ಆ ಶಲ್ಯದ ಆ ಸೆರಗನ್ನೇ ಹಿಡ್ಕೊಂಡ್ಬಿಟ್ಟು ಮೆಲ್ಲ ಕರ್ಕೊಂಬಂದು ಆಸನದಲ್ಲಿ ಕೂರಿಸಿದ್ದಾನೆ. ವಿಧ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳಿಂದ ಭೀಮನನ್ನ ಉಪಚರಿಸಿದ್ದಾರೆ. ಆಮೇಲೆ ಸುಗಂಧ ಕರ್ಪೂರ ತಾಂಬೂಲಾದಿಗಳನ್ನು ಹೂವುಗಳನ್ನ ಭೀಮನಿಗೆ ಕೊಟ್ಬಿಟ್ಟು ಭೀಮನನ್ನ ಎಲ್ಲ ರೀತಿಯಿಂದಲೂ ಕೂಡ ಆ ಸುರಪುರದ ಲಕ್ಷ್ಮೀಶ ದೇವನೂರಿನ ಆ ಲಕ್ಷ್ಮೀಕಾಂತ ಸ್ವಾಮಿ ತಾನೇ ಸ್ವತಃ ಭೀಮನ ಸತ್ಕಾರವನ್ನ ಮಾಡಿದ್ದಾನೆ ಅಂತ ಹೇಳ್ತಾ ಈ ಆರನೇ ಸಂಧಿಯನ್ನ ಸಮಾಪ್ತಿ ಮಾಡ್ತಾ ಇದ್ದೇವೆ. ಹೀಗೆ ಭೀಮ ಕೃಷ್ಣನನ್ನ ದ್ವಾರಕಾಪುರದಲ್ಲಿ ಕಂಡ ಅನ್ನುವಂತಹ ಈ ಆರನೇ ಸಂಧಿ ಮುಕ್ತಾಯವಾಗಿದೆ. ಮುಂದಿನ ಆ ಕಂತಿನಲ್ಲಿ ನಾವು ಏಳನೇ ಸಂಧಿಯ ಕಥೆಯನ್ನ ಕೇಳೋಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಇನ್ನು ಮುಂದೆ ಏಳನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ, ವಾಚನ ಶ್ರೀ ಎಂ ಎಸ್ ಅನಂತನಾರಾಯಣ ಅವರಿಂದ, ವ್ಯಾಖ್ಯಾನ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ ಅವರಿಂದ.
2: ಅಧ್ವರಕೆಯಾದವರ ಗಡಣದಿಂ ದಾನವ ಕುಲಧ್ವ

ಯಾದವರ ಸಮೂಹದೊಡನೆ ಯಾಗಕ್ಕಾಗಿ ಹಸ್ತಿನಾವತಿಗೆ ಬರುತ್ತಾ ಶ್ರೀಕೃಷ್ಣನು ದಾರಿಯಲ್ಲಿ ಇದಿರಾದ ಅನುಸಾಲ್ವನನ್ನು ಗೆದ್ದು ಪಾಂಡವರನ್ನು ರಕ್ಷಿಸುತ್ತಾನೆ.

ಜೈಮಿನಿ ಮಹಾಮುನಿಗಳು ಜನ್ಮೇಜಯ ಮಹಾರಾಜನಿಗೆ ಹೇಳುತ್ತಿದ್ದಾರೆ, ಭೀಮನೊಡನೆ ಭೋಜನ ಮಾಡಿ ಅವನಿಗೆ ಕುಸುಮಗಂಧ ಕರ್ಪೂರ ತಾಂಬೂಲಾದಿಗಳನ್ನು ಕೊಟ್ಟು ಶ್ರೀಕೃಷ್ಣನು ಕೃತವರ್ಮನನ್ನು ಕರೆಸಿ ದ್ವಾರಕೆಯಲ್ಲಿರುವ ಜನರೆಲ್ಲರೂ ಅಶ್ವಮೇಧಕ್ಕಾಗಿ ಹಸ್ತಿನಾವತಿಗೆ ಹೊರಡೋಣ, ಊರಿನಲ್ಲಿ ಡಂಗುರವನ್ನು ಹೊಯಿಸು, ಗೂಡಾರಗಳನ್ನು ಕಳುಹಿಸಿಕೊಡು ಎಂದು ಅಪ್ಪಣೆಯನ್ನು ಮಾಡುತ್ತಿದ್ದಾನೆ.

ವಸುದೇವ ಮತ್ತು ಬಲರಾಮ ಇಬ್ಬರು ದ್ವಾರಕೆಯ ರಕ್ಷಣೆಗೆ ಇಲ್ಲಿಯೇ ಉಳಿಯಲಿ. ಉಳಿದಂತೆ ಪ್ರದ್ಯುಮ್ನ, ಅನಿರುದ್ಧ, ಅಕ್ರೂರ, ಸಾತ್ಯಕಿ, ಸಾಂಬ ಮೊದಲಾದ ಪ್ರಮುಖರೆಲ್ಲರೂ

ದೇವಕಿಯ ಮೊದಲಾದ ಸ್ತ್ರೀ ಪರಿವಾರದವರನ್ನು ಕರೆದುಕೊಂಡು ಹೊರಡತಕ್ಕದ್ದು. ಪಾಂಡವರಿಗೆ ಉತ್ತಮ ಆಭರಣಗಳನ್ನು ಬಳುವಳಿಯಾಗಿ ನೀಡಲು ನಮ್ಮೊಂದಿಗೆ ಅವುಗಳನ್ನು ಕೊಂಡೊಯ್ಯೋಣ ಎಂದು ಕೃಷ್ಣ ಅಪ್ಪಣೆ ಮಾಡುತ್ತಿದ್ದಾನೆ.

ನಂತರ ಕೃತವರ್ಮನ ಅಪ್ಪಣೆಯಂತೆ ಊರಿನಲ್ಲಿ ಡಂಗುರವನ್ನು ಸಾರಿಸಲಾಗಿದೆ. ಸಮಸ್ತ ಜನರು ಹಸ್ತಿನಾಪುರಕ್ಕೆ ಹೊರಟು ನಿಂತಿದ್ದಾರೆ. ದೇವಕಿ ಯಶೋದೆಯರ ದಂಡಿಗೆಗಳು ಹೊರಟಿವೆ. ರುಕ್ಮಿಣಿ ಸತ್ಯಭಾಮಿ ಮೊದಲಾದ ರಾಣಿಯರ ಪಲ್ಲಕ್ಕಿಗಳ ಸಾಲು ಕೆಲಬಲದ ಸಖಿಯರ ಕಾವಲಿನಲ್ಲಿ ಹೊರಟಿದೆಯಂತೆ. ಕೋಶದ ಸಮಸ್ತ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಎಲ್ಲರೂ ಹೊರಟಿದ್ದಾರೆ.

ಸಹೋದರರು, ಮಕ್ಕಳು, ಜ್ಞಾತಿಗಳು, ಮಿತ್ರರು, ಬಾಂಧವರು, ಪುರೋಹಿತರು, ವಟುಗಳು ಇವರೊಡನೆ ಶ್ರೀಕೃಷ್ಣನು ಹೊರಟು ನಿಂತಿದ್ದಾನೆ. ಶಾಸ್ತ್ರಗಳ ಸಮೇತ ಬ್ರಾಹ್ಮಣರು, ಆಯುಧಗಳೊಂದಿಗೆ ಸೇನಾ ಸಮೇತರಾಗಿ ರಾಜರು, ಅತುಲ ಸಾಮಗ್ರಿ ಧನಗಳೊಡನೆ ವೈಶ್ಯರು, ತಮ್ಮ ತಮ್ಮ ಉದ್ಯಮಕ್ಕನುಕೂಲ ವಸ್ತುಗಳೊಡನೆ ಶೂದ್ರರು ಹೊರಟು ನಿಂತಿದ್ದಾರೆ.

0: ಮಾದ ಪತಾಕೆಗಳು ತೆರಳಿತು ಜನಂ ಮುದದಳು.
1: ಒಂಟೆಗಳು, ಹೆಸರುಗತ್ತೆ, ಕಂಬಿ ಹೊತ್ತ ಆಳುಗಳು, ಮೂಟ ಹೊರುವವರು, ಎತ್ತಿನ ಬಂಡಿಗಳು ಮೊದಲಾದವುಗಳ ಮೇಲೆ ಹೇರುಗಳನ್ನು ಹೊರಿಸಿ ಸರಕುಗಳನ್ನು ಸಾಗಿಸುತ್ತಿದ್ದಾರೆ. ಗೋವುಗಳು, ಎಮ್ಮೆಗಳ ದಂಡೆಗಳು ಜೊತೆಗೆ ಹೊರಡುತ್ತಿವೆ. ಆನೆ, ರಥ, ಕುದುರೆ, ಸೈನ್ಯ ಹೊರಟು ನಿಂತಿದೆ. ಪಲ್ಲಕ್ಕಿಗಳ ಸಾಲುಗಳು ನಡೆಯುತ್ತಿವೆ. ಛತ್ರ ಚಾಮರಗಳು ರಾರಾಜಿಸುತ್ತಿವೆ. ಜನರು ಸಂತೋಷ ಸಂಭ್ರಮದಿಂದ ಪ್ರಯಾಣವನ್ನು ಮಾಡುತ್ತಿದ್ದಾರೆ.
0: ಪಿಟರ ಮೇಳಂಗಳಿ ಚೇಟಿಯರ ಕಡಣದಿ ನಟ ವಿದೂಷಕ ವಂದಿ ಗಾಜಕರ ತಂಡದಿ ಕಟಕಿ ಧ್ವನಿ ವ್ಯಂಗ್ಯ ಸರಸೋಕ್ತಿಗಳ ಬೆಡಗು ಬಯಲನಗೆ ನೋಟಂಗಳ ನಟನೆಗಳ ನಡೆಯ ಭಂಗಿಯ ಬರಿಯ ಬೇಟದ ಅತಿ ಕುಟಿಲಾಂಗದೊಲ

0: ಬಗ್ಗಿನಿ ಒಡ ಮಟ್ಟು ಬರುತ್ತಿದ್ದುದು.
1: ಭಾರಿಯಾದ ಪರಿವಾರ ಹೊರಟು ನಿಂತಿದೆ. ವಿಟರು, ಚೇಟಿಯರು, ನಟರು, ವಿದೂಷಕರು, ವಂದಿ ಗಾಯಕರು ಎಲ್ಲರೂ ಹೊರಟಿದ್ದಾರೆ. ಇವರೆಲ್ಲರ ಸಮೂಹದ ಮಾತುಗಳು ಕೆಲವೇಳೆ ಕಡಕಿ, ಮತ್ತೊಮ್ಮೆ ವ್ಯಂಗ್ಯ, ಇನ್ನೊಮ್ಮೆ ಸರಸೋಕ್ತಿ, ಮತ್ತೊಮ್ಮೆ ಧ್ವನಿಪೂರ್ಣವಾದದ್ದು ಇವುಗಳ ಜೊತೆಯಲ್ಲಿ ಸಾಗುತ್ತಿದೆಯಂತೆ. ವೇಶ್ಯೆಯರು, ನಟರು, ಇವರ ತಂಡಗಳು ಒಟ್ಟೊಟ್ಟಾಗಿ ನಡೆಯುತ್ತಿವೆ.
0: ನಾಗಪದಿಗ ಸದಳ

0: பரமட்டும் நடைகொண்டு தேவேல்வெனு
1: மகாராஜ ஜனமேஜயா, ಈ ಸೇನೆಯನ್ನು ಬಣ್ಣಿಸಲು ನನಗೆಲ್ಲಿ ಸಾಧ್ಯ? ನಾಗಪತಿಗೆ ಅಸದಳಂ, ಸಾವಿರ ನಾಲಿಗೆಯ ಆದಿಶೇಷನಿಗೆ ಸಾಧ್ಯವಿಲ್ಲ. ಕಮಠಂಗೆ ಅರಿದು ಈ ಸೇನೆಯನ್ನು ಹೊರಲು ಕಮಠನಿಂದ ಸಾಧ್ಯವಿಲ್ಲ. ದಿಶಾ ನಾಗತತಿಗೆ, ದಿಶಾ ನಾಗ, ನಾಗಶಬ್ದವನ್ನು ಒಂದು ಬಾರಿ ಹಾವಿಗೆ, ಇನ್ನೊಂದು ಬಾರಿ ಆನೆಗೆ ಒಟ್ಟೊಟ್ಟಿಗೆ ಜೋಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲು ನಾಗಪತಿ ಅಂತಂದರೆ ಆದಿಶೇಷ, ಎರಡನೇ ಬಾರಿ ದಿಶಾನಾಗತತಿ ಅಂದರೆ ದಿಕ್ಕನ್ನು ಹೊತ್ತಿರ್ತಕ್ಕಂತಹ ಆನೆಗಳು, ದಿಗ್ಗಜಗಳು, ಅವುಗಳಿಗೆ ಅದಕ್ಕೂ ಕೂಡ ಹೊರುವುದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹ ಭಾರಿಯಾದಂತಹ ಸೇನೆ ದೊಡ್ಡ ಸದ್ದನ್ನು ಮಾಡ್ತಾ ಹೋಗ್ತಾ ಇದೆ. ಸಮುದ್ರದ ಮಧ್ಯದಲ್ಲಿರುವ ದ್ವಾರಕಾಪಟ್ಟಣದಿಂದ ಇನ್ನೊಂದು ಸೈನ್ಯ ಸಾಗರ ಎದ್ದು ಹೋಗ್ತಾ ಇದೆ ಅನ್ನುವ ಹಾಗಿದೆ. ಅಂತಹ ಸೈನ್ಯದ ಬಗೆಯನ್ನು ನಾನೇನು ವರ್ಣಿಸಲಿ?

ಶ್ರೀಕೃಷ್ಣ ಪಟ್ಟಣವನ್ನು ಬಿಡುವ ಮುನ್ನ ತಂದೆ ವಸುದೇವ ಹಾಗೂ ಅಣ್ಣ ಬಲರಾಮ ಇಬ್ಬರಿಗೂ ನಮಸ್ಕರಿಸಿ ಭೀಮನಿಂದಲೂ ಅವರಿಗೆ ಆಶೀರ್ವಾದವನ್ನು ಒದಗಿಸಿ ತಾನೂ ಆಶೀರ್ವಾದವನ್ನು ಪಡೆದು ತಾನೊಂದು ಉತ್ತಮಾಶ್ವವನ್ನು ಏರಿ ಯಾದವರೆಲ್ಲರೊಡನೆ ಪ್ರಯಾಣ ಮಾಡುತ್ತಾ ಮಾರ್ಗ ಮಧ್ಯದಲ್ಲಿ ದೊಡ್ಡ ಕೊಳವೊಂದರ ಸಮೀಪದಲ್ಲಿ ಬೀಡು ಬಿಡಿಸಿ ಮಡದಿ ರುಕ್ಮಿಣಿಯೊಡನೆ ತಮಾಷೆಯಾಗಿ ಈ ರೀತಿ ಮಾತನಾಡುತ್ತಿದ್ದಾನೆ.

ವಿನೋದವಾಗಿ ಶ್ರೀಕೃಷ್ಣ ರುಕ್ಮಿಣಿಯೊಡನೆ ಹೇಳುತ್ತಿದ್ದಾನೆ, ಚಂದ್ರಮುಖಿ, ಈ ಸರೋವರದಲ್ಲಿರುವ ಪದ್ಮಿನಿಗೆ, ತಾವರೆಯ ಹೂವಿಗೆ ರಾಜಹಂಸದೊಡನೆ ಕ್ರೀಡೆ, ಪುನ್ನಾಗದೊಡನೆ ಸ್ನೇಹ, ದುಂಬಿಗಳ ಗೋಷ್ಠಿ ಇದ್ದರೂ ಇವಳು ಸೂರ್ಯನಿಗೆ ಹೇಗೆ ರಾಣಿಯಾದಾಳು? ಸ್ತ್ರೀಯರಿಗೆ ಇದು ಸಹಜ. ಕೆಸರಿನಲ್ಲಿ ಹುಟ್ಟಿದ ಇವಳು ತನ್ನ ಹೃದಯದ ಕಪ್ಪನ್ನು ಮುಚ್ಚಿಡುತ್ತಾಳೆ, ಇದೇನು ಆಶ್ಚರ್ಯವೇ? ಚಂಚಲೆಯು ಪತಿಯನ್ನು ಲೆಕ್ಕಿಸುವಳೆ ನೋಡು ಎಂದು ಶ್ರೀಕೃಷ್ಣನು ರುಕ್ಮಿಣಿಯನ್ನು ಕೆಣಕುತ್ತಿದ್ದಾನೆ.

0: ಪತಿಯ ವಿನೋದದ ಮಾತಿಗೆ ರುಕ್ಮಿಣಿ ನಗುತ್ತಾ ಪ್ರತ್ಯುತ್ತರವನ್ನು ಕೊಡುತ್ತಿದ್ದಾಳೆ. ದೇವ, ನೀನು ಪದ್ಮಿನಿಗೆ ದೋಷವನ್ನು ಆರೋಪಿಸುವುದು ಯಾವ ನ್ಯಾಯ? ಮಕ್ಕಳಾದ ರಾಜಹಂಸ ಪುನ್ನಾಗ ದುಂಬಿಗಳೊಡನೆ ಇರುವುದು ಪಾಲಿಸುವುದು ತಪ್ಪೇ? ಸರೋವರದಲ್ಲಿ ನೀರು ಕಡಿಮೆಯಾದಾಗ ಕೆಸರಾಯಿತು, ಅದರಿಂದ ಹುಟ್ಟಿದುದರಲ್ಲಿ ಪದ್ಮಿನಿಯ ದೋಷವೇನು? ಪತಿಯನ್ನು ನೆನೆದು ಅವಳ ಮನಸ್ಸು ಕಪ್ಪಾದರೆ ಅದು ದೋಷವೇ? ಪತಿಗೆ ಹೆದರಿ ನಡುಗಿದ ಮಾತ್ರಕ್ಕೆ ಅವಳು ಚಂಚಲೆಯೇ? ನನಗಂತೂ ಇದು ಅರ್ಥವಾಗುತ್ತಿಲ್ಲವಪ್ಪ ಎಂದು ಉತ್ತರವನ್ನು ಕೊಡುತ್ತಿದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashvani and I am Abhishek Mukhopadhyay with the Midday News. The headlines. In Tamil Nadu, C. Joseph Vijay-led TVK government wins floor test in State Assembly with comfortable majority. N. Rangaswamy Swaminathan is Chief Minister of Puducherry for a record 5th term. Centre states intensify fuel-saving measures following Prime Minister Narendra Modi's appeal amid global energy crisis triggered by West Asia conflict. CBSE declares all India senior secondary class 12th results. Gold silver prices jump over 6% after government hiked import duty to around 15%. IMD says monsoon likely to arrive early this year. And in IPL cricket, Royal Challengers Bengaluru to take on Kolkata Knight Riders in Raipur this evening. The newly sworn in government led by Chief

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ಧಿಗೆ

0: ಆರನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ 5%ರಷ್ಟು ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು, ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು, ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು, ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17ರಿಂದ ಏಪ್ರಿಲ್ 10ರ ನಡುವೆ ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಭ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನಾ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ

ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 1,20,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು

0: ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 1,20,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಳಂಬ ಹಾಗೂ ಜಲಮೂಲಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತಿ ಮಾಧವ ವಿಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಜನ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಜವಳಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜವಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾ ಜೀ.
3: ನಮಸ್ತೆ, ಆಯೇ ಬೈಠಿಯೆ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ, ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ. ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಛಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
1: ಹಾ ಹಾ, ಯಹಿ ವಿಷಯ ಹೈ. ಹಮೇ ಕುಚ್ ಪಾಯಿಂಟ್ಸ್ ಮಿಲೇ ಹೈ,
3: ಜೈಸೆ ಕಿ
1: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ, ಜಾಸ್ತಿ ಆಗ್ತಾ ಇರೋ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
1: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೂ ಚರ್ಚೆ ಮಾಡಿ.
1: ಹೌದು ನಿಜ.
3: ಅವ್ರಿಗೆ ಬಾತ್, ಆಪ್ಲೂ ವಿದ್ಯಾರ್ಥಿ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ರಸವಾರ್ತೆ ಮೂಡಿಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತಾಗಿ ಡಾ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ಮೇಳದ ವಾದನ. ಸಿರಿಗಂಧ 7:45. ಪ್ರಚಲಿತ ವಿದ್ಯಮಾನ 9:15. ಇನ್ನು ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರ್ತಾ ಇದೆ 9:30. ಅಂತಾರಾಷ್ಟೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್ ವಾದನವಿದೆ. ತಬಲಾ ಸಾಥ್ ಅರಿತ್ ದೇಶ್ಮುಖ್.
1: ಸಭಿ ಸಖಿಯೋ ಸಹೆಲಿಯೋಕೋ ಶ್ರೋತಾವೋಕೋ

सखी सहेली कार्यक्रम की प्रस्तुतकर्ता अनुश्री पाठक।

0: ಆಕಾಶವಾಣಿ ಕಾರವಾರ. ಸಮಯ 5:16. 102.3 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ದೀಪಾ ಪೆಡ್ನೇಕರ್. ಕೆಳುಗರಿಗೆ ನಿಲಯದ ಸಂಜೆಯ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ. ಮಹಿಳಾ ರಂಗ ಕೇಳಿ ವನಿತೆಯರಿಗಾಗಿ ಕಾರ್ಯಕ್ರಮ.

ಇಂದಿನ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಸುಧಾ ಬಸಪ್ಪ ಗಾಳಿ ಮತ್ತು ಸಂಗಡಿಗರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಣಪನೇ ತ್ರಿಚಗವಂದಿತನೇ.

ಶ್ರೇಷ್ಠರಿಗೆ ನಿಜ ಪದವಿ, ದುಷ್ಟರಿಗೆ ದುರ್ಗಿಯಾದೆ ಶ್ರೇಷ್ಠರಿ.

0: ಈಗ ಕೇಳಿ.
1: ತ್ರಿಮೂರ್ತಿ ರೂಪಾ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯ ತನಯ ದತ್ತಾತ್ರೇಯ, ಆಶ್ರಿತ ರಕ್ಷ.

ಆದಿಮೂಲನ ಅತ್ರಿ ಮುನೇಂದ್ರನ ಅತಿಶಯ ಪ್ರೀತಿಯ ಅವತಾರನೇ ಹೇ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅನಸೂಯ ತನಯ ದತ್ತಾತ್ರೇಯ.

ಮುತ್ತೈದೆ ನಿಜದ ಗರತಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾನಿರಮ್ಮ ಗುಣವಂತಿಯಾಗಿ ಬಾಳಿ ಕೊರಳಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲಮ್ಮ ಕೊರಳಳು ತಾಳಿ ಹಣೆ

ಒಂದು ಗುಂಜಿಯಷ್ಟು ತೂಕ ಗುಳದಾಳಿ ಇದ್ದರೆ ಸಾಕ ಹೆಚ್ಚಿನೊಡವೆ ಯಾಕಬೇಕ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾನಿರಮ್ಮ ಗುಣವಂತಿಯಾಗಿ ಬಾಳಿ ಮಾವನ ಮನೆಯ ಮಲ್ಲಿಗೆಯಾಗು ಅತ್ತೆಗೆ ತುತ್ತಾಗು ತವರಿನ ಹೆಸರ ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು ಮಾವನ ಮನೆಯ ಮಲ್ಲಿಗೆಯಾಗು ಅತ್ತೆಗೆ ತುತ್ತಾಗು ತವರಿನ ಹೆಸರ ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು ನಿನ್ನ ಮಾತು ಮುತ್ತಾಗಲಿ ನಿನ್ನ ನೀತಿ ಸೀಲಾಗಲಿ ನಿನ್ನ ಹೆಸರು ಚಿರವಾಗಲಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾನಿರಮ್ಮ ಗುಣವಂತಿಯಾಗಿ ಬಾಳಿ ಪಂಚ ಪ್ರತಿವ್ರತೆಯರ ಆಶೀರ್ವಾದ ಅನುದಿನ ನಿನಗಿರಲಿ ಪಂಚ ಪ್ರತಿವ್ರತೆಯರ ಆಶೀರ್ವಾದ ಅನುದಿನ ನಿನಗಿರಲಿ ಸೀತಾ ಸಾವಿತ್ರಿಯರ ಘನ ಹೆಸರಿನಲ್ಲಿ ನಿನ್ನದು ಕೂಡಿರಲಿ.

ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾನಿರಮ್ಮ. ಗುಣವಂತಿಯಾಗಿ ಬಾಳಿ ಗಂಡನು ಕುರುಡ ಕುಂಟನೆ ಇರಲಿ ಅವನೆ ದೇವರಮ್ಮ. ಗಂಡನು ಕುರುಡ ಕುಂಟನೆ ಇರಲಿ ಅವನೆ ದೇವರಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಪತಿಯ ಪ್ರೀತಿಯ ಕನ್ನಾಗು ಪತಿಗೆ ಪ್ರಿಯಳಾಗು ಸದ್ಧರ್ಮ ಕನೆಲೆಯಾಗು. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ.

ಪತಿವ್ರತೆಯರಹಾದಿಲಿ ನಡೆದು ಸದ್ಗತಿಯ ಕಾನಿರಮ್ಮ ಗುಣವಂತಿಯಾಗಿ ಬಾಳಿ ಪತಿಯೇ ಪಾರಮಾರ್ಥ ಪತಿಯೇ ಸಂಪತ್ತು ಪತಿಯೇ ದೇವರಮ್ಮ ಪತಿಯೇ ಪಾರಮಾರ್ಥ ಪತಿಯೇ ಸಂ

ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾನಿರಮ್ಮ. ಗುಣವಂತಿಯಾಗಿ ಬಾಳಿ ಆಸೆ ವಿಷಯ ಎಂಬ ವಾಸನೆ ಅಳೆದು ಲೇಸಾಗಿ ಬಾಳಮ್ಮ. ಆಸೆ ವಿಷಯ ಎಂಬ ವಾಸನೆ ಅಳೆದು ಲೇಸಾಗಿ ಬಾಳಮ್ಮ. ನಿತ್ಯ ಬೆಳಗಿನಲ್ಲಿ ರೇವೂರ

0: ಸತ್ಯವತೋರುವ ಸಾಧು ಸಜ್ಜನಕ್ಕೆ ಚಿತ್ತದಿ ಹೊಳೆವ ಪೂತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
1: ಇದುವರೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಸುಧಾ ಬಸಪ್ಪ ಗಾಳಿ ಮತ್ತು ಸಂಗಡಿಗರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ.
2: ಇದುವರೆಗೆ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ ಪ್ರಸಾರವಾಯಿತು.

ಚಿತ್ರಗೀತೆಗಳು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಅಭಿನೇತ್ರಿ ಚಿತ್ರದ ಗೀತೆ. ಗೀತರಚನೆ ಜಯನ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಅಂಬರೀಷ ಚಿತ್ರದ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

ಉದಿತ್ ನಾರಾಯಣ್ ಹಾಗೂ ಸೌಮ್ಯ ಇವುಗಳ ಸ್ವರದಲ್ಲಿ ಕೇಳಿ ಚಂದು ಚಿತ್ರದ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗುರು ಕಿರಣ್.

ಕುನಾಲ್ ಗಾಂಜಾವಾಲ ಹಾಗೂ ಚಿತ್ರ ಇವರ ಸ್ವರದಲ್ಲಿ ಕೇಳಿ ಅಮೃತವಾಣಿ ಚಿತ್ರದ ಗೀತೆ. ಗೀತರಚನೆ ಎಂಎನ್ ವ್ಯಾಸರಾವ್, ಸಂಗೀತ ಎಂಪಿ ನಾಯ್ಡು.

0: ಆಕಾಶವಾಣಿ ಕಾರವಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇವತ್ತು ಪಾರ್ಟಿ ಬೇಕೇ ಬೇಕು.
5: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
4: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
5: ಏ
4: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
6: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
5: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದೀಯಾ? ಕೇಳಿಸಲ್ವಾ? ನೋ ಶೇರಿಂಗ್.
6: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ರಾಜ ಶರವೇಗದ ಸರದಾರ. ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ

0: ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
1: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ಕಾರವಾರ 102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಕಿಸಾನ್ ವಾಣಿಯಲ್ಲಿ ಅರವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ದೇಶಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ಹಾಗೂ ರಾಷ್ಟೀಯ ಲೋಕ್ ಅದಾಲತ್. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ, ಹಾಗೆ ಜನಪದ ಸಂಗೀತದಲ್ಲಿ ಗೀಗಿ ಪದಗಳನ್ನು ಕೇಳಲಿದ್ದೀರಿ ಕಲ್ಲಪ್ಪ ಆರ್ ಗೋಸ್ನಟ್ಟಿ ಮತ್ತು ಸಂಗಡಿಗರಿಂದ. ಏಳು ಗಂಟೆ 45 ನಿಮಿಷಕ್ಕೆ ಮಕ್ಕಳ ವ್ಯಕ್ತಿತ್ವ ವಿಕಾಸ ಹೇಗೆ, ಮಾತನಾಡುತ್ತಾರೆ ಮಂಜುನಾಥ್ ಮರಿತಮ್ಮಣವಾರ್. 8:00 ಸಿರಿಗಂಧ, 8:30 ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಮುಂಜಾನೆ 6:10 ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ವಿಶ್ವೇಶ್ವರ್ಜಿ ಗಾಯತ್ರಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ. ಏಳು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ 8:30 ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಲೋ. 8:35 ಆಕಾಶ ಬುಟ್ಟಿ, ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 8:50 ಕಾಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಕಿರುನಾಟಕ ಮಾಸ್ಕ್ ಮಾಸ್ಕ್, ರಚನೆ ಡಾಕ್ಟರ್ ಗೋವಿಂದ್ ಮಣ್ಣೂರ್, ನಿರ್ದೇಶನ ಡಾಕ್ಟರ್ ಶಶಿಧರ್ ನರೇಂದ್ರ.

10:02 ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಕೊಡಗಿನ ಮಡಿಕೇರಿಯ ಕೆ ವಿಜಯಲಕ್ಷ್ಮಿ ಅವರಿಂದ ಸಣ್ಣ ಕತೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮ. ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ ಪಿಎಂ ವಿಶ್ವಕರ್ಮ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೆಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಎರಡು ಗಂಟೆ 40 ನಿಮಿಷಕ್ಕೆ ವಿದ್ಭಾರತಿ ಮುಂಬಯಿ ಕಾರ್ಯಕ್ರಮ. 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

6:50 ಕಿಸಾನ್ ವಾಣಿಯಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಟಿಎಸ್ ಪ್ರಸಾದ್, ರೂಪಾಗೌಡ ಮತ್ತು ಗೀತಾ ಪಾಲೇಕರ್. ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. 7:20 ಜನಪದ ಸಂಗೀತದಲ್ಲಿ ಚೌಡಿಕೆ ಪದಗಳು ಗಂಗವ್ವ, ಈರಪ್ಪ, ಹಟ್ಟಿನವರ್ ಮತ್ತು ಸಂಗಡಿಗರಿಂದ. 7:45 ಭಜನೆಗಳು. 8:00 ಸಿರಿಗಂಧ. 8:30 ಮತ್ತು 9:15 ಹಿಂದಿ ಚಿತ್ರಗೀತೆಗಳು. ನಾಟಕ ಆ ಒಂದು ರಾತ್ರಿ, ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. 10:00 ಆರೋಗ್ಯ ಸಂಚಿಕೆ ದವಡೆ ಚಿಕಿತ್ಸೆ ಡಾಕ್ಟರ್ ಹೇಮಲತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ਅਜਿਹਾ ਸੰਸਾਧਨਾਂ ਮਿਲਦੇ ਤੇ ਅੱਜ ਦਿੱਲੀ, ਚੰਡੀਗੜ੍ਹ, ਹਰਿਆਣਾ, ਜੰਮੂ ਕਸ਼ਮੀਰ, ਉੱਤਰ ਪ੍ਰਦੇਸ਼, ਝਾਰਖੰਡ, ਪੰਜਾਬ ਇਤਿਹਾਸੂ ਪ੍ਰਦੇਸ਼ੇਸ਼ੂ ਵਿਦਯੁਤ ਸਹਿਤ ਵ੍ਰਿਸ਼ਟਿ ਤੀਬ੍ਰਵਾਯੁ ਵੇਗਃ ਚ ਭਵਿ਷್ਯਤਿ ਇਤਿ ਭਾਰਤ ਰਿਤੁ ਵਿਭਾਗੇਨ ਪੂਰਵਾਨੁਮਾਨਿਤਮ। ਕੇਂਦਰੀਯ ਮਾਧਿਅਮਿਕ ਸਿੱਖਿਆ ਪਰਿਸ਼ਦਾ ਦ੍ਵਾਦਸ਼ੀ ਕਕ੍ਸ਼ਾਯਾ ਪਰੀਕਸ਼ਾ ਪਰਿਣਾਮਾ ਪ੍ਰਸਾਰਿਤਾ। ਛਾਤ੍ರಾ ಆಧಿಕಾರಿ ವೆಬ್ಸೈಟ್, ಡಿಜಿಲಾಕರ್ ಇತ್ಯತ್ರ, ಉಮಂಗ್ ಆಪ್ ಇತ್ಯತ್ರ ಚ ಸ್ವಾನುಕ್ರಮಾನ್ ಪ್ರವಿಶ್ಯ ಪರಿಣಾಮಂ ದ್ರಷ್ಟುಂ ಶಕ್ನುವಂತಿ। ಅಸ್ಮಿನ್ ವರ್ಷೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ದ್ವಾದಶೀ ಕಕ್ಷಾಯಾ ಫರ್ವರಿ ಮಾಸಸ್ಯ ಸಪ್ತದಶ ದಿನಾಂಕತ ಅಪ್ರೈಲ ಮಾಸಸ್ಯ ದಶ ದಿನಾಂಕ ಪರ್ಯಂತ ಲಕ್ಷೋಪಲಕ್ಷ ಛಾತ್ರಾಣಾಂ ಕೃತೆ ಪರೀಕ್ಷಾ ಆಯೋಜಿತಾ। ಅಂತೆ ಮುಖ್ಯವಾರ್ತಾಃ ಪುನಃ ಏಕವಾರಂ। ಪಶ್ಚಿಮೇಷ್ಯಾ ಸಂಘರ್ಷೇಣ ಉದ್ಭೂತಸ್ಯ ವೈಶ್ವಿಕ ಊರ್ಜಾ ಸಂಕಟ ಕಾಲಸ್ಯ ಮಧ್ಯೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆವಾಹನಸ್ಯ ಅನಂತರಂ ಕೇಂದ್ರ ರಾಜ್ಯಯೋಃ ಇಂಧನ ಸಂರಕ್ಷಣಸ್ಯ ಉಪಾಯಾಃ ತೀವ್ರಾಃ ಜಾತಾಃ। ಕೇಂದ್ರೀಯ ಮಂತ್ರಿಮಂಡಲೇನ ಚತುರ್ದಶ ಖರೀಫೇತಿ ವೈಶ್ವಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೌಲ್ಯ ಸ್ವೀಕೃತಂ। ತಮಿಳುನಾಡು ರಾಜ್ಯ ಸಿ ಜೋಸೆಫ್ ವಿಜಯಸ್ಯ ನೇತೃತ್ವ ಟಿವಿಕೆ ಸರ್ವಕಾರೇಣ ಸಹಜ ಬಹುಮತೇನ ಸಕ್ಷಿ ಪರೀಕ್ಷಣಂ ವಿಜಿತಂ ಇತಿ ವಾರ್ತಾಃ।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ।
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ಪೂರ್ವಜರು ಮಾಡಿರೋ ಪ್ರಯೋಗಗಳ ಮುಂದೆ ನಮ್ಮ ತಂತ್ರಜ್ಞಾನವು ಡಮ್ಮಿ ಅನ್ನಿ. ಅವ್ರು ಮಾಡಿಬಿಟ್ಟಿದ್ದನ್ನ ಈಗ ನಾವು ಹೊಸ ಅನ್ವೇಷಣೆ ಅನ್ನೋ ರೀತಿ ಬೀಗ್ತಾ ಇದ್ದೀವಿ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿರೋ ರುದ್ರ ದೇವಾಲಯವೇ ಇದಕ್ಕೆಲ್ಲ ಸಾಕ್ಷಿ. ಈ ದೇವಾಲಯದ ಆವರಣದ ಒಂದು ಕಡೆ ಇಟ್ಟಿಗೆ ಹೇಗೆ ತೇಲುತ್ತೆ ಅನ್ನೋದನ್ನ ತೋರಿಸ್ತಾರೆ. ನೀರಿಗೆ ಹಾಕಿದ ಇಟ್ಟಿಗೆ ಸ್ಪಾಂಜ್ ರೀತಿ ತೇಲುತ್ತಲೇ ಇರುತ್ತೆ. ಇಂಥ ಇಟ್ಟಿಗೆನ ಬಳಸಿಕೊಂಡೇ ನಮ್ಮ ಪೂರ್ವಿಕರು ಈ ದೇವಾಲಯದ ಗೋಪುರ ನಿರ್ಮಾಣ ಮಾಡಿರೋದಂತೆ. ಅದು ಯಾವಾಗ? ಕ್ರಿಸ್ತ ಶಕ 1213ರಲ್ಲಿ. ಕಾಕತೀಯ ದೊರೆ ಗಣಪತಿ ದೇವ ಅಂತ ಇದ್ದ. ಆತನ ಸೇನಾಪತಿ ರೇಚಲ್ಲ ರುದ್ರನು ಈ ಅಪ್ರತಿಮ ದೇವಾಲಯ ನಿರ್ಮಾಣ ಮಾಡಿದ್ದಾನೆ. ಈ ದೇವಾಲಯದ ಗೋಪುರ ಕಂಬಗಳ ಮೇಲಿನ ಭಾರ ಕಡಿಮೆ ಮಾಡೋಕೆ ಅಂತಲಿ ಈ ಟೆಕ್ನಿಕ್ ಬಳಸಿದ್ದಾರೆ. ಇಟ್ಟಿಗೆ ತೇಲುವ ಗುಟ್ಟನ್ನು ಈಗ ನಮ್ಮ ಹಿರಿಯ ಸಂಶೋಧಕರಾದ ಸೂರ್ಯನಾರಾಯಣ ಮೂರ್ತಿಯವರು ಹುಡುಕಾಡ್ಬಿಟ್ಟಿದ್ದಾರೆ. ಇಟ್ಟಿಗೆನ ಜೇಡಿ ಮಣ್ಣಿನ ಜೊತೆಗೆ ಸಾವಯವ ವಸ್ತುಗಳು, ಮರದ ಅಥವಾ ಭತ್ತದ ಹೊಟ್ಟನ ಬೆರೆಸಿ ಸುಟ್ಟು ತಯಾರಿಸಿದ್ದಾರೆ. ಅದಕ್ಕೆ ಈ ಇಟ್ಟಿಗೆಗಳು ನೀರಿಗಿಂತಲೂ ಹಗುರ, ಅತಿ ಹಗುರವಂತೆ. ಇನ್ನೊಂದು ವಿಚಾರ ಅಂದ್ರೆ ದೇವಾಲಯಕ್ಕೆ ಹಾಕಿರೋ ಪಾಯ ಕೂಡ ಭೂಕಂಪ ನಿರೋಧಕವಂತೆ. ಬೆರಗಾಗೋ ಇನ್ನೊಂದು ವಿಚಾರ ಅಂದ್ರೆ ಈ ಇಂಡೋನೇಷ್ಯಾದವರು ಬಿದಿರಲ್ಲಿ ರಸ್ತೆ ನಿರ್ಮಾಣ ಮಾಡಿರೋದು. ಅದರಲ್ಲೇನು ವಿಶೇಷ? ನಮ್ಮಲ್ಲಿ ಸಂಕಗಳನ್ನ ಇದರಲ್ಲೇ ತಾನೇ ಕಟ್ಟೋದು ಅಂತೆಲ್ಲ ಕೇಳಬೇಡಿ. ಇದು ಬರೀ ರಸ್ತೆ ಅಲ್ಲ, ಬಿದಿರ ಹೈವೇನೆ. ಸೆಮರಾಂಗ್ ಡೆಮಾಕ್ ಸಮುದ್ರದ ಮೇಲೆ 15 ಕಿಲೋಮೀಟರ್ ಹೆದ್ದಾರಿ ಬಿದಿರಿಂದಲೇ ಎದ್ದು ನಿಂತಿದೆ. ಇದಕ್ಕಾಗಿ 1 ಕೋಟಿಯಷ್ಟು ಬಿದಿರ ಬೊಂಬುಗಳನ್ನ ಬಳಸಿದ್ದಾರೆ. ತಳಗಡೆ ಸಂಪೂರ್ಣ ಕೆಸರೋ ಕೆಸರು. ಈ ಕೆಸರ ಮುಂದೆ ಟಾರು ಸಿಮೆಂಟ್ನ ಆಟ ನಡೆಯೋಲ್ಲ. ಹಾಗಾದ್ರೆ ಬಿದಿರು ಕೊಳೆತು ನಾರುಲ್ವಾ ಅಂತ ಡೌಟಿನ ಅಲೆ ನಿಮ್ಗೆ ಎದ್ದೇಳ್ಬಹುದು. ಬಿದಿರು 100 ವರ್ಷ ಬದುಕುತ್ತೆ. ಅದು ಹೇಗಂದ್ರೆ ಕೆಸರು ತಳಭಾಗದಲ್ಲಿ ಗಾಳಿನೇ ಆಡಲ್ಲ. ಆಮ್ಲಜನಕ ಇಲ್ಲದೆ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ. ಮುಖ್ಯವಾಗಿ ಬಿದಿರ ಮೇಲೆ ಸಿಲಿಕಾ ಅನ್ನೋ ಹೊರಪದ್ರ ಇದೆ. ಇದರಿಂದ ಉಪ್ಪು ನೀರು ಬಿದಿರು ಮೈ ಮೇಲೆ ಬಿದ್ರೂ ಕಮಕ್ ಕಿಮಕ್ ಅನ್ನಲ್ಲ. ಜೊತೆಗೆ ಇದು ನೀರು ಗಾಳಿನ ತಡೆಯುತ್ತೆ. ರಸ್ತೆ ನಿರ್ಮಾಣ ಮಾಡೋ ಚಾಪೆಗಳಿಗೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಾರೆ. 17 ಲೇಯರ್ ಚಾಪೆ ಇದು. ಇದರ ಮೇಲೆ ಭಾರ ಬಿದ್ರೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ. ಅಷ್ಟು ಗಟ್ಟಿ. ಬಿದ್ರ ಹೈವೇನಲ್ಲಿ 40 ಟನ್ ಲಾರಿ ಕೂಡ ಇಲ್ಲಿ ಆರಾಮಾಗಿ 120 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಂತೆ. ಆಸ್ಟ್ರೇಲಿಯಾದ ಮಾರ್ಟಿನ್ ಹೇಡನ್ ಅನ್ನೋ ಪ್ರವಾಸಿಗರು ಓಡಾಡೋಕೆ ಇಂಡಿಯನ್ ಆಟೋ ಬಳಸ್ತಾ ಇರುವುದೇ ಇಲ್ಲಿ ಘನ ರೋಚಕ. ಭಾರತದಲ್ಲಿ ಸುತ್ತಾಡೋಕೆ ಬಂದವರು ಹೀಗ್ ಬಂದ್ ಹಾಗೆ ಹೋಗ್ತಾರೆ. ಫ್ಲೈಟು, ಮೆಟ್ರೋ, ರೈಲ್ಗಳಲ್ಲಿ ಓಡಾಡಿ ಬಂದ್ ಕೆಲಸ ಮುಗಿಸ್ಕೊಳ್ತಾರೆ. ಆದ್ರೆ ಈ ಆಸ್ಟ್ರೇಲಿಯಾದ ಜಾಯಿಂಟ್ ಟ್ರಾವೆಲರ್ಸ್ ಕೊಚ್ಚಿಗೆ ಬಂದವರೇ ಬಸ್ಸು ಟ್ಯಾಕ್ಸಿ ಹತ್ತದೆ ನೇರವಾಗಿ ಆಟೋ ಹಿಡಿದ್ರು. ಇದೇ ಆಟೋದಲ್ಲಿ ಕೂತು ಹಳ್ಳಿ ಹಳ್ಳಿ ಅನ್ವೇಷಣೆಗೆ ಇಳಿದು ಬಿಟ್ಟಿದ್ದಾರೆ. ಇವರ ಪಾಲಿಗೆ ಆಟೋನೇ ಮನೆ, ಆಟೋನೇ ಆಫೀಸು, ಆಟೋನೇ ಫ್ಲೈಟು. ಇದಕ್ಕೆ ಹೇಗ್ ಬೇಕೋ ಹಾಗೆ ಮಾಡಿಫೈ ಕೂಡ ಮಾಡ್ಕೊಂಡಿದ್ದಾರೆ. ನೀವ್ಯಾಕೆ ಹೀಗ್ ಮಾಡಿದ್ರಿ ಅಂದ್ರೆ ಈ ಸ್ಲೋ ಟ್ರಾವೆಲಿಂಗ್ ಈಸ್ ಬೆಸ್ಟ್ ಟ್ರಾವೆಲಿಂಗ್ ಅಂತಾರೆ. ದಿನಕ್ಕೆ 100 ಕಿಲೋಮೀಟರ್ ಡ್ರೈವ್ ಮಾಡೋ ಇವರು ಹೆದ್ದಾರಿಗೆ ಕಾಲೇ ಇಟ್ಟಿಲ್ಲ, ಬದಲಿಗೆ ಹಳ್ಳಿಗಳ ಮೇಲೆ ಗ್ರಾಮಾಂತರ ಸಾರಿಗೆ ತರ ಓಡಾಡ್ತಾ ಇದ್ದಾರಂತೆ. ಇವರ ಪ್ಲಾನ್ ಇರೋದು ಪಶ್ಚಿಮ

0: ಕರಾವಳಿಯಿಂದ ಪೂರ್ವ ಕರಾವಳಿ ತನಕ ಆಟೋದಲ್ಲೇ ಓಡಾಡಬೇಕು ಅಂತ. ಕೊಚ್ಚಿಯಿಂದ ಜೈಸಲ್ಮೇರ್ವರೆಗೆ ಸುಮಾರು 5,000 ಕಿಲೋಮೀಟರ್ ಆಗ್ಬಹುದು. ಮಧ್ಯ ಮಧ್ಯೆ ಸಿಗೋ ಹಳ್ಳಿಗಳು, ಅಲ್ಲಿನ ಊಟ ಆಟ ಸಂಸ್ಕೃತಿ ಜೊತೆ ಬೆರೆಯೋದು ಇವ್ರ ಗುರಿ. ಇವರನ್ನ ನೋಡಿದವರು ಭಲೇ ಹುಚ್ಚರು ಅಂತ ಅಂದಿದ್ದು ಸುಳ್ಳಲ್ಲ. ಹಾಗಂತ ಇವರೇನ್ ಬೆಪ್ಪರಂತೂ ಅಲ್ವೇ ಅಲ್ಲ. ಮೊನ್ನೆ ಹಂಗೇರಿಯ ಪ್ರಧಾನಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದ್ ಮಜಾ ನಡೀತು. ಇದ್ದಕ್ಕಿದ್ದಂತೆ ಜೊತೆಗಿದ್ದ ಜೋಲ್ಟ್ ಹೆಗಡೆಸ್ ಅನ್ನೋ ರಾಜಕಾರಣಿ ಡ್ಯಾನ್ಸೇ ಮೈ ಮೇಲ್ ಬಂದವರಂತೆ ಕುಂದಾಡಿದ್ರು. ಇವರನ್ನ ನೋಡ್ ನೋಡುತ್ತಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದ ಇನ್ನಿತರರು ಮೈ ಮೇಲೆ ಡ್ಯಾನ್ಸ್ ಅನ್ನ ಆಹ್ವಾನಿಸಿಕೊಂಡು ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಹೆಗಡೆಸ್ ಮೈ ಮರೆತರು. ಟೈ ಕೋಟು ಬೂಟಲ್ಲೇ ಎದೆಯನ್ನ ಏರ್ ಗಿಟಾರ್ ಆಗಿಸಿಕೊಂಡು ಭಲ್ಲೇ ಸ್ಟೆಪ್ ಹಾಕಿದ್ರು. ಸಂಸತ್ತಿನ ಮೆಟ್ಟಿಲುಗಳು ಕೂಡ ಇವರ ಡ್ಯಾನ್ಸಿಗೆ ತಲೆ ಆಡಿಸಿದ್ವು. ಹಂಗಾಗಿ ಹೆಗಡೆಸ್ ಈಗ ಡ್ಯಾನ್ಸಿಂಗ್ ಪೊಲಿಟಿಷಿಯನ್. ಚುನಾವಣಾ ರ್ಯಾಲಿಗಳಲ್ಲಿ ಇವರ ಡ್ಯಾನ್ಸೇ ಆಕರ್ಷಣೆ. ವೃತ್ತಿಯಲ್ಲಿ ಇವರು ವೈದ್ಯರು, 56 ವರ್ಷ ವಯಸ್ಸು. ಆದ್ರೂ ಏಜ್ ಮೀರಿದ ಡ್ಯಾನ್ಸ್ ಇವರದ್ದು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇಲ್ಲಿಯವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳು. ಮೋಲಿನ್ ಚಂದ್ರದಾಸ್ ಎಂಬ 65 ವರ್ಷದ ವ್ಯಕ್ತಿ ಮೇ 8ರಿಂದ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5'6", ಗೋಧಿ ಮೈಬಣ್ಣ, ದುಂಡು ಮುಖ, ಸಾಧಾರಣ ಮೈಕಟ್ಟು. ಈತನಿಗೆ ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾಗಬೇಕಾದರೆ ಬೂದು ಬಣ್ಣದ ಪ್ಯಾಂಟ್, ಹಸಿರು ಬಣ್ಣದ ಟೀಶರ್ಟ್ ಧರಿಸಿರುತ್ತಾನೆ. ಇನ್ನು ವಿಶಾಲ್ ದುಬೆ ಎಂಬ 23 ವರ್ಷದ ವ್ಯಕ್ತಿ ಏಪ್ರಿಲ್ 21ರಿಂದ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5'2", ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ. ಕೆಳಗರೆ ಈ ಎಲ್ಲಾ ಚಹರೆಯ ವ್ಯಕ್ತಿಗಳು ನಿಮಗೆ ಪತ್ತೆಯಾದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದರೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತಿದೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಆಗುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16 ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ: 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,00,000 ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಲ್ಲಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3 ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23,00,000 ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗ ಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ

0: ಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ ಶೇಕಡ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸನಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6ರಿಂದ 18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ ಶೇಕಡ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15ರಿಂದ 16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ ಯು

0: ಎಯುಐಡಿಎಐ ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16 ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಕುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ.
1: ಆಕಾಶವಾಣಿ ಕಾರವಾರ.
0: ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.

0: ದೇಶಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ 2 ಹಾಗೂ ರಾಷ್ಟೀಯ ಲೋಕ ಅದಾಲತ್ ಈ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ.
1: ಈಗ ದೇಶಾದ್ಯಂತ ಜನವರಿ 1, 2026 ಮೀಡಿಯೇಷನ್ ಫಾರ್ ದ ನೇಷನ್ ಡ್ರೈವ್ 2.0 ಅಂತ ನಾವು ನಡೆಸ್ತಾ ಇದ್ದೇವೆ. ದೇಶಕ್ಕಾಗಿ ಮಧ್ಯಸ್ಥಿಕೆ ಅನ್ನೋ ಒಂದು ಅಭಿಯಾನ. ಯಾಕೆ ಈ ಮಧ್ಯಸ್ಥಿಕೆಯನ್ನು ಅಭಿಯಾನವನ್ನಾಗಿ ಮಾಡ್ತಾ ಇದ್ದೀವಿ ಅಂತಂದರೆ, ಭಾರತದ ನ್ಯಾಯಾಲಯಗಳಲ್ಲಿ ಲಕ್ಷಾಂತರ ಪ್ರಕರಣಗಳು ಬಾಕಿ ಇವೆ. ಅವುಗಳನ್ನು ವೇಗವಾಗಿ ಮತ್ತು ಸ್ನೇಹಪೂರ್ಣವಾಗಿ ವಿವಾದಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಈ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದುವರೆಗೂ ಮೀಡಿಯೇಷನ್ ನಡೀತಾ ಇದೆ, ರೆಗ್ಯುಲರ್ ಅಂದರೆ ಸಾಮಾನ್ಯವಾಗಿ ಪ್ರತಿ ಹಂತದಲ್ಲೂ ನಡೀತಾ ಇರ್ತದೆ. ಯಾವುದೇ ಒಂದು ಸಿವಿಲ್ ಪ್ರಕರಣ ದಾಖಲಾದರೆ ಅದನ್ನು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅನ್ನೋ ಇದರಲ್ಲಿ ಒಂದು ಸಲ ಅದು ಮಧ್ಯಸ್ಥಿಕೆಗೆ ಹೋಗಿ ಬರಬೇಕು ಅನ್ನೋ ನಿಯಮ ಇದೆ. ಆದರೆ ಈ ಮೀಡಿಯೇಷನ್ ಡ್ರೈವ್ನಲ್ಲಿ ನಾವು 3 ತಿಂಗಳ ಅವಧಿಯಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಜನವರಿ 1 ಈ ಅಭಿಯಾನ ಪ್ರಾರಂಭವಾಗಿದೆ. ಮೀಡಿಯೇಷನ್ ಫಾರ್ ದ ನೇಷನ್ ಡ್ರೈವ್ 2.0 ಅಂತ ಹೇಳಿ ಇದು ರಾಷ್ಟ್ರಮಟ್ಟದಲ್ಲಿ ನಡೀತಾ ಇರೋ ಒಂದು ಅಭಿಯಾನ. ನ್ಯಾಯಾಲಯಗಳಲ್ಲಿ ಬಾಕಿ ಇರೋ ಪ್ರಕರಣಗಳು, ಯಾವ್ಯಾವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಮೂಲಕ ಬಗೆಹರಿಸ್ಕೊಳ್ಬೋದು ಅಂತ ಕಂಡುಹಿಡಿದು ಅವುಗಳನ್ನು ಮೀಡಿಯೇಷನ್ಗೆ ಕಳಿಸಿ ನ್ಯಾಯಾಂಗದಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಇದು ಮೀಡಿಯೇಷನ್ ಆ್ಯಕ್ಟ್ 2023 ಅಡಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆ ಕಾನೂನಿನ ಮಾನ್ಯತೆ ಇದೆ, ಅಂದರೆ ಈ ಆ್ಯಕ್ಟ್ ಅಡಿಯಲ್ಲೇ ನಾವು ಮೀಡಿಯೇಷನ್ ನಡೆಸ್ತಾ ಇರೋದು. ಕೋರ್ಟ್ ಹೊರಗಿನ ಅಂದರೆ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಕೂಡ ಈ ಸಲದಲ್ಲಿ ಅವಕಾಶ ಇದೆ. ಅಂದರೆ ಇನ್ನೂ ನ್ಯಾಯಾಲಯಕ್ಕೆ ಬಂದಿಲ್ಲದೆ ಇರೋ ಪ್ರಕರಣಗಳನ್ನು ಕೂಡ ನಾವು ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅಂತ ನಡೆಸಿ, ಹೇಗೆ ಪ್ರೀ ಲಿಟಿಗೇಷನ್ ಕೇಸಸ್ನ ನಡೆಸ್ತೀವಲ್ಲ ಅದನ್ನೇ ಮೀಡಿಯೇಷನ್ಗೆ ಒಪ್ಪಿಸಿ ಮೀಡಿಯೇಟರ್ ಮೂಲಕ ಇದನ್ನು ಬಗೆಹರಿಸೋ ಸೆಟ್ಲ್ಮೆಂಟ್ ಮಾಡೋ ಒಂದು ಅವಕಾಶ. ಮೀಡಿಯೇಷನ್ ಡ್ರೈವ್ನ ಉದ್ದೇಶ ಏನು ಅಂದರೆ, ನ್ಯಾಯಾಲಯದ ಬಾಕಿ ಪ್ರಕರಣಗಳ ನಿವಾರಣೆ ಒಂದು, ಒತ್ತಡ ಕಡಿಮೆ ಮಾಡೋದು ಒಂದಾದರೆ, ಪಕ್ಷಗಳ ನಡುವೆ ಸೌಹಾರ್ದಯುತವಾಗಿ ಪರಿಹಾರವನ್ನು ಕಂಡುಕೊಳ್ಳೋದು. ಅಂದರೆ ಇಲ್ಲಿ ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ತಾರೆ. ಇಲ್ಲಿ ಯಾರು ಸೋಲೋದಿಲ್ಲ, ಯಾರು ಗೆಲ್ಲೋದಿಲ್ಲ, ಇಬ್ಬರಿಗೂ ಸಮಾಧಾನಕರವಾಗಿ ಸಿಗುವಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳೋದರಲ್ಲಿ ಮಧ್ಯಸ್ಥಿಕೆದಾರರು ಮುಖ್ಯ ಪಾತ್ರ ವಹಿಸಿ ಇಬ್ಬರ ನಡುವಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒತ್ತು

ಮಾಡ್ತಾರೆ. ಇದರಲ್ಲಿ ನ್ಯಾಯಾಧೀಶರು ಕೆಲವರು ಅಂದರೆ ನಿವೃತ್ತ ನ್ಯಾಯಾಧೀಶರು ಕೂಡ ಮೀಡಿಯೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲದೆ 15 ವರ್ಷಕ್ಕಿಂತ ಹೆಚ್ಚು ಸೇವೆ ಅನುಭವ ಇರುವ ವಕೀಲರನ್ನ ಆಯ್ಕೆ ಮಾಡಿ ಅವರಿಗೆ 40 ಗಂಟೆಗಳ ಕಾಲ ಮಧ್ಯಸ್ಥಿಕೆ ತರಬೇತಿಯನ್ನು ನೀಡಿ ನುರಿತ ವಕೀಲರನ್ನ ನಾವು ಮೀಡಿಯೇಟರ್ನಾಗಿ ನೇಮಕ ಮಾಡಿರ್ತೇವೆ. ಪ್ರಕರಣಗಳನ್ನು ನಾವು ಅವರಿಗೆ ಕೊಟ್ಟು ಅವರು ಪಕ್ಷಗಾರರೊಟ್ಟಿಗೆ ಮಾತನಾಡಿ ಪ್ರಕರಣಗಳನ್ನು ಬಗೆಹರಿಸ್ತಾರೆ. ಇಬ್ಬರು ಒಟ್ಟಿಗೂ ಮಾತಾಡ್ತಾರೆ, ಮತ್ತೆ ಒಬ್ಬೊಬ್ಬರು ಜೊತೆಗೆ ಒಂದೊಂದು ಸಿಟ್ಟಿಂಗ್ ಅಂತ ಮಾಡಿ ಮತ್ತೆ ಇಬ್ಬರನ್ನು ಕರೆದು ಒಟ್ಟಿಗೆ ಮಾಡಿ ಅವರು ವಕೀಲರ ಜೊತೆ ಕೂಡ ಹಾಜರಿರಬಹುದು. ಅವರು ಒಪ್ಪಿದ್ರೆ ಇಲ್ಲ ನಮ್ಮ ವಕೀಲರು ನಮ್ಮ ಜೊತೆಗೆ ಇರಲೇಬೇಕು ಅಂತ ಹೇಳಿದ್ರೆ ವಕೀಲರು ಕೂಡ ಈ ಮಧ್ಯಸ್ಥಿಕೆ ಇದರಲ್ಲಿ ಭಾಗವಹಿಸಬಹುದು. ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದಲ್ಲದೇ ಹೆಚ್ಚಿನ ಪ್ರಕರಣಗಳು ನಮ್ಮಲ್ಲಿ ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಕಲಹ ಆಗಿರಬಹುದು, ಬೇರೆ ಇನ್ನಿತರ ಚೆಕ್ ಬೌನ್ಸ್ ಪ್ರಕರಣಗಳಾಗಿರ್ಬೋದು, ಈ ಥರದ ಪ್ರಕರಣಗಳು ರಾಜಿಯಿಂದ ಬಗೆಹರಿಯೋ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಇಬ್ಬರ ಸಮಸ್ಯೆಗಳನ್ನು ಗಮನಿಸಿ ಅದನ್ನು ಅವರು ಏನು ಒಳಗಿರ್ತದೆ, ಈಗ ಕೋರ್ಟಿಗೆ ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಅವರು ಒಂದು ಮಾಹಿತಿಯನ್ನು ಕೊಡಬಹುದು, ಅಥವಾ ಸಾಲದ ವಿಚಾರವಾಗಿರ್ಬೋದು, ಕೌಟುಂಬಿಕ ವಿಚಾರವಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಅವರು ನ್ಯಾಯಾಲಯಕ್ಕೆ ತಿಳಿಸದೇ ಇರಬಹುದು ಕಾನೂನಾತ್ಮಕವಾಗಿ. ಆದರೆ ಮೀಡಿಯೇಷನ್ಗೆ ಅಂತ ಬಂದಾಗ ಅವರು ಯಾಕೆ ಜಗಳ ಪ್ರಾರಂಭವಾಯಿತು, ಯಾಕೆ ಈ ವಿಚಾರಗಳನ್ನು ನಾವು ಕೋರ್ಟಲ್ಲಿ ಹೇಳಲಿಕ್ಕಾಗುವುದಿಲ್ಲ, ಹಿಂಗೆ ಏನು ಮನಸ್ಸಿನಲ್ಲಿ ಏನಿರ್ತದೆ ಅದನ್ನೆಲ್ಲ ಅವರು ಹೊರಗೆ ತಂದು ಮತ್ತೆ ಅವರು ಕೊಡೋ ಮಾಹಿತಿಯನ್ನು ಗೌಪ್ಯವಾಗಿಡ್ತಾರೆ, ಅದು ಹೊರಗೆ ಎಲ್ಲೂ ಹೋಗೋದಿಲ್ಲ. ಇಲ್ಲಿ ಕೊಟ್ಟ ಮಾಹಿತಿ ಅಥವಾ ಆ ಪಾರ್ಟಿ ನಮ್ಮದು ತಪ್ಪಿದೆ ಅಂತ ಏನೋ ಹೇಳಿರಬಹುದು ಮಧ್ಯಸ್ಥಿಕೆ ನಡೆಯುವಾಗ, ಅವ್ರು ಹಿಂಗೆ ಮಾಡಿದ್ರು ಅದಕ್ಕೆ ನಾನು ಹಿಂಗೆ ಮಾಡಿದ್ದೆ ಅಂತ ಆತ ಏನೋ ಹೇಳಿರ್ಬೋದು, ಅದನ್ನು ಮತ್ತೆ ವಾಪಸ್ಸು ಕೋರ್ಟಿಗೆ ಯಾವುದೇ ಮಾಹಿತಿ ಹೋಗೋದಿಲ್ಲ. ಅದು ಏನು ಮಧ್ಯಸ್ಥಿಕೆದಾರರ ಹತ್ರ ಅವರು ಮಾಹಿತಿ ಕೊಟ್ಟಿರ್ತಾರಲ್ಲ ಅದು ಸಂಪೂರ್ಣ ಗೌಪ್ಯವಾಗಿರ್ತದೆ, ಆ ಮಾಹಿತಿಯನ್ನು ವಾಪಸ್ಸು ಕೋರ್ಟಿಗೆ ಕೊಡೋದಿಲ್ಲ. ಇಲ್ಲಿ ಏನು ಸೆಟ್ಲ್ ಆಗ್ತದಲ್ಲ, ಅವರು ಒಂದು ಸೆಟ್ಲ್ಮೆಂಟ್ಗೆ ಬಂದು ಒಂದು ಅಗ್ರಿಮೆಂಟ್ ಥರ ಡ್ರಾಫ್ಟ್ ಮಾಡಿಕೊಂಡು ಒಂದು ರಾಜಿ ಸಂಧಾನವನ್ನು ರೆಡಿ ಮಾಡಿಕೊಂಡು ಅದನ್ನು ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ. ಆ ನ್ಯಾಯಾಲಯಗಳು ಅದು ಕಾನೂನಿನ ಪರಿಮಿತಿಯಲ್ಲಿದೆಯೇ ಇಲ್ಲವೇ ಅಂತ ಪರಿಗಣಿಸಿ ಅದನ್ನು ಒಪ್ಪಿಕೊಂಡು ಪ್ರಕರಣವನ್ನು ಮುಗಿಸ್ಕೊಡ್ತಾರೆ. ಈಗ ಮೀಡಿಯೇಷನಲ್ಲಿ ಯಾವ್ಯಾವ ಪ್ರಕರಣಗಳನ್ನು ಬಗೆಹರಿಸ್ಬೋದು ಅಂತಂದರೆ ಸಿವಿಲ್ ಪ್ರಕರಣಗಳನ್ನು, ಮತ್ತು ಹಣ ವಸೂಲಾತಿ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣ ಆಗಿರ್ಬೋದು, ಆಮೇಲೆ ಕಾಂಟ್ರಾಕ್ಟ್ ವಯೋಲೇಷನ್ ಆಗಿರ್ಬೋದು, ಯಾವುದೇ ಒಂದು ಒಪ್ಪಂದ ಮಾಡಿಕೊಂಡು ಅದರ ಉಲ್ಲಂಘನೆ ಆಗಿದ್ದರೆ, ಆಸ್ತಿ ವಿವಾದಗಳು, ಪಾರ್ಟಿಷನ್ ಸೂಟ್ ಆಗಿರಬಹುದು, ಅಕ್ಕಪಕ್ಕದ ಮನೆ ಬೌಂಡ್ರಿ ಡಿಸ್ಪ್ಯೂಟ್ ಆಗಿರಬಹುದು, ಅಥವಾ ಇಂಜಂಕ್ಷನ್ ಸೂಟ್, ನಮ್ಮ ಕಡೆ ಬಂದಿದ್ದಾರೆ ಈ ಕಡೆ ಬಂದಿದ್ದಾರೆ ಅಂತ ವಿವಾದಗಳಿರ್ತವೆ ಕೆಲವೊಂದು ಆ ಥರದ್ದು, ಆಮೇಲೆ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ಗಳಿರಬಹುದು, ಕೌಟುಂಬಿಕ ಪ್ರಕರಣಗಳು, ದಾಂಪತ್ಯ ಕಲಹ, ವಿಚ್ಛೇದನ, ಮತ್ತು ಮೇಂಟೆನೆನ್ಸು, ಮಕ್ಕಳ ಕಸ್ಟಡಿ ಪ್ರಕರಣಗಳಾಗಿರ್ಬೋದು. ಇನ್ನು ಕ್ರಿಮಿನಲ್ ಪ್ರಕರಣಗಳಿಗೆ ಬಂತಂದರೆ ಚೆಕ್ ಬೌನ್ಸ್ ಪ್ರಕರಣಗಳು ಮತ್ತು ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು ಇದ್ದಾವೆ. ಎಲ್ಲ ಪ್ರಕರಣಗಳು ಕ್ರಿಮಿನಲ್ ಕೋರ್ಟಲ್ಲಿ ನಡೀಬೇಕು ಅಂತೆಲ್ಲ, ಕೆಲವೊಂದು ಪ್ರಕರಣಗಳನ್ನು ರಾಜಿಯಾಗಬಲ್ಲದು ಅಂತ ಹೇಳಿರ್ತಾರೆ. ಯಾರು ವಿಕ್ಟಿಮ್ ಇರ್ತಾರಲ್ಲ, ಯಾರು ನೊಂದಿರ್ತಾರಲ್ಲ, ಅವರು ಒಪ್ಪಿದರೆ ಸಂಧಾನಕ್ಕೆ ಸಾಧ್ಯವಾದಂಥ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ಮೀಡಿಯೇಷನ್ನಲ್ಲಿ ನಾವು ಬಗೆಹರಿಸಬಹುದು. ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಈ ಮೀಡಿಯೇಷನ್ ಡ್ರೈವ್ ಹೇಗೆ ನಡೀತದೆ ಅಂದರೆ, ಫಸ್ಟ್ ನ್ಯಾಯಾಲಯಗಳಲ್ಲಿರೋ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಧೀಶರು ಗುರುತಿಸ್ತಾರೆ, ಓ ಈ ಪ್ರಕರಣಗಳು ಸಂಧಾನಕ್ಕೆ ಅರ್ಹವಿದೆ ಅಂತ ಹೇಳಿ ಅವರು ಎಲ್ಲ ವಿಧದ ಪ್ರಕರಣಗಳನ್ನು ಗಮನಿಸಿ ಈ ಥರದ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಮೂಲಕ ಬಗೆಹರಿಸ್ಬೋದು ಅಂತ ಅವರು ಗುರುತಿಸಿದ ಮೇಲೆ ಮೀಡಿಯೇಷನ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬರ್ತದೆ. ಅವರು ನಿಗದಿಪಡಿಸಿಕೊಟ್ಟ ದಿನಾಂಕದಂದು ನಾವು ಅವರಿಗೆ ಒಬ್ಬರು ಮೀಡಿಯೇಟರ್ನ ಅಪಾಯಿಂಟ್ ಮಾಡಿ ಆ ಪ್ರಕರಣವನ್ನು ಅವರಿಗೆ ಒಪ್ಪಿಸ್ತೇವೆ. ಅದು ಸಂಪೂರ್ಣ ಗೌಪ್ಯವಾಗಿ ಅವರ ಮುಂದೆ ಪ್ರಕರಣ ನಡೀತದೆ. ಎಲ್ಲ ಮುಗಿದ ಮೇಲೆ ಅವರು ಅಂದರೆ ಒಂದೇ ಸಂಧಾನದಲ್ಲಿ ಅದು ಬಗೆಹರಿದೆ ಹೋದರೆ ಮತ್ತೆ ಒಂದು ದಿನಾಂಕ ಕೊಡ್ತಾರೆ. ಆ ದಿನಾಂಕದೊಂದು ಪ್ರಯತ್ನ ಪಟ್ಟು ಒಂದು 3 ತಿಂಗಳ ಒಳಗಾಗಿ ಬಗೆಹರಿಸಿ ಕೊಡಬಹುದು. ಆ ಮೊದಲನೇ ಸಿಟ್ಟಿಂಗಲ್ಲೇ ಇಲ್ಲ ಇವ್ರದ್ದು ಬಗೆಹರಿಯೋಕೆ ಸಾಧ್ಯ ಇಲ್ಲ ಅಂತಂದರೆ ತಕ್ಷಣ ಪ್ರಕರಣವನ್ನು ಕೋರ್ಟ್ಗೆ ಕಳಿಸ್ಕೊಡ್ಬಹುದು. ಚರ್ಚೆ ಮತ್ತು ಸಂಧಾನ ನಡೆಸಿ ಒಂದು ದಾಖಲೆಯನ್ನು ರೆಡಿ ಮಾಡಿ ಕೋರ್ಟ್ ಅನುಮೋದನೆಗೆ ಕಳಿಸ್ಕೊಡ್ಲಾಗ್ತದೆ. ಇದರ ಉಪಯೋಗ ಏನೇನಾಗ್ತದೆ ಅಂತಂದರೆ ಸಮಯದ ಉಳಿತಾಯ ಒಂದಾಗ್ತದೆ. ಇದಕ್ಕೆ ಯಾವುದೇ ಫೀಸ್ ಕೊಡಬೇಕಾಗಿಲ್ಲ. ಮೀಡಿಯೇಷನಿಗೆ ರೆಫರ್ ಆದ ತಕ್ಷಣ ಯಾವುದೇ ಪಕ್ಷಗಾರರು ಯಾವುದೇ ಅದಕ್ಕೆ ಖರ್ಚು ವೆಚ್ಚ ಭರಿಸಬೇಕಾಗಿಲ್ಲ. ಮತ್ತು ಆಗಲೇ ಹೇಳಿದ ಹಾಗೆ ಗೌಪ್ಯತೆಯನ್ನು ಕಾಪಾಡ್ತಾರೆ. ಅವರು ಮೀಡಿಯೇಟರ್ ಹತ್ರ ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಟುಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಹೊರಗೆ ಹೋಗೋದಿಲ್ಲ. ಆ ಕಡೆ ಪಾರ್ಟಿಗೆ ಅದು ಗೊತ್ತಾಗಬಾರ್ದು ವಿಚಾರ ಅಂತ ಹೇಳಿದ್ರೆ ಅವರು ಆ ಕಡೆ ಪಾರ್ಟಿಗೆ ಅದನ್ನು ಹೇಳೋದೂ ಇಲ್ಲ. ಮತ್ತು ಒಂದು ಸಂಬಂಧ ಉಳಿತದೆ ಅದರಲ್ಲಿ. ಕೋರ್ಟಲ್ಲಿ ಗೆಲುವು ಸೋಲು ಅನ್ನೋದು, ಮತ್ತು ಅಪೀಲ್ ಹೋಗೋದು,

0: ಅಲ್ಲಿಂದ ಹೈಕೋರ್ಟು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟು, ಹೀಗೆ ಪ್ರಕರಣ ಹಂತ ಹಂತವಾಗಿ ಮುಗಿಯೋದ್ರ ಬದಲು ಇಲ್ಲೇ ಪ್ರಕರಣವನ್ನು ಬೇಗ ಮುಗಿಸಿ ಅವ್ರ ನಡುವಿನ ಬಾಂಧವ್ಯವನ್ನು, ಹಿಂದೆ ಇದ್ದ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೂ ಕೂಡ ಅವಕಾಶ ಆಗ್ತದೆ. ಮತ್ತೆ ಹೆಚ್ಚು ಮಾನಸಿಕ ಒತ್ತಡ, ಪದೇ ಪದೇ ಕೋರ್ಟಿಗೆ ಬರಬೇಕು, ಇಷ್ಟು ವರ್ಷ ಆಯಿತು, ಅಷ್ಟು ವರ್ಷ ಆಯಿತು, ನಮ್ಮ ಕೇಸ್ ಮುಗಿತಾ ಇಲ್ಲ ಅಂತ ಜನ ಬೇಸರ ಪಟ್ಕೊಳ್ತಾ ಇರ್ತಾರೆ. ಆ ಮಾನಸಿಕ ಒತ್ತಡವನ್ನು ಈ ಮೀಡಿಯೇಷನ್ನಲ್ಲಿ ಪ್ರಕರಣನ ಬೇಗ ಬಗೆಹರಿಸ್ಕೊಂಡ್ರೆ ಅವರ ಮಾನಸಿಕ ಒತ್ತಡ ಕೂಡ ಕಡಿಮೆ ಮಾಡಬಹುದು. ಈ ಮೀಡಿಯೇಷನ್ ಫಾರ್ ದ ನೇಷನ್ 2.0 ಡ್ರೈವಲ್ಲಿ ಭಾರತದಲ್ಲಿ ನ್ಯಾಯವನ್ನು ವೇಗವಾಗಿ, ಸ್ನೇಹಪೂರ್ಣವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ನ್ಯಾಯ ಒದಗಿಸುವ ಒಂದು ರಾಷ್ಟ್ರಮಟ್ಟದ ಅಭಿಯಾನವಾಗಿದೆ. ಜನಸಾಮಾನ್ಯರು ಈಗ ಚಾಲ್ತಿಯಲ್ಲಿರೋ ಮೀಡಿಯೇಷನ್ ಡ್ರೈವಲ್ಲಿ ಭಾಗವಹಿಸಿ ತಮ್ಮ ಬಾಕಿ ಇರೋ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಬಹುದು. ಈ ಡ್ರೈವ್ ಅಲ್ಲದೆ ನಂತರ ಕೂಡ ಯಾವುದೇ ಪ್ರಕರಣ ಬಾಕಿ ಇದ್ದರೆ ಅದು ಮೀಡಿಯೇಷನ್ಗೆ ಕಳಿಸುವಂಥ ಪ್ರಕರಣ ಆಗಿದ್ದರೆ ಅಲ್ಲೂ ಕೂಡ ಅದನ್ನು ಬಗೆಹರಿಸ್ಕೊಳ್ಬಹುದು. ಇನ್ನು ಈಗ ಈ 2026 ಮೊದಲನೇ ರಾಷ್ಟ್ರೀಯ ಲೋಕದಾಲತ್ ನಡೀತಾ ಇದೆ. ಪ್ರತಿ ವರ್ಷ 4 ರಾಷ್ಟ್ರೀಯ ಲೋಕದಾಲತ್ಗಳು ನಡೀತವೆ. ಈ ಸಲ ಮೊದಲನೇ ಲೋಕದಾಲತ್ತು March 14 ನಡೀತಾ ಇದೆ. ಈ ಲೋಕದಾಲತ್ನಲ್ಲಿ ರಾಜಿಯಾಗುವಂಥ ಪ್ರಕರಣಗಳು, ಸಿವಿಲ್ ಪ್ರಕರಣಗಳಲ್ಲಿ ಹಣ ವಸೂಲಾತಿದು, ಸಾಲ ಬಾಕಿ ಇರೋದು, ಭೂಮಿ ಮತ್ತು ಆಸ್ತಿಗೆ ಸಂಬಂಧಿತ ವಿಚಾರಗಳು, ಮತ್ತು ಮನೆ ಬಾಡಿಗೆ ಇರ್ತದಲ್ಲ, ಲ್ಯಾಂಡ್ ಲಾರ್ಡ್ ಮತ್ತು ಟೆನೆಂಟ್ಗೆ ಸಂಬಂಧಿಸಿದ ವಿಚಾರಗಳು, ಈ ಥರದ ಎಲ್ಲ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ಬಗೆಹರಿಸ್ಕೊಳ್ಬಹುದು. ಕುಟುಂಬ ಸಂಬಂಧಿತ ಪ್ರಕರಣಗಳು, ಗಂಡ ಹೆಂಡತಿ ನಡುವಿನ ವಿವಾದ, ಮೇಂಟೆನೆನ್ಸ್ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ಮತ್ತು ಮಕ್ಕಳ ಕಸ್ಟಡಿಯ ವಿಚಾರಗಳಾಗಿರ್ಬೋದು, ಕುಟುಂಬದ ಆಸ್ತಿ ಹಕ್ಕಿಗಾಗಿ ಹಾಕಿದ್ದಾಗಿರ್ಬಹುದು, ಆಮೇಲೆ ಬ್ಯಾಂಕ್ ಮತ್ತು ಹಣಕಾಸಿನ ಪ್ರಕರಣಗಳು, ಬ್ಯಾಂಕ್ ಸಾಲ, ಕೃಷಿ ಸಾಲ, ಗೃಹ ಸಾಲ, ಹೀಗೆ ಮೈಕ್ರೋ ಫೈನಾನ್ಸ್ ಜೊತೆಗಿನ ಸಾಲದ ಪ್ರಕರಣಗಳಾಗಿರ್ಬಹುದು, ಕಾರ್ಮಿಕ ವಿವಾದಗಳಾಗಿರ್ಬಹುದು, ವೇತನ ಪಾವತಿಗೆ ಸಂಬಂಧಿಸಿದ್ದು, ಸೇವಾ ಅವಧಿಗೆ ಸಂಬಂಧಿಸಿದ್ದು, ಅವರ ಉದ್ಯೋಗಕ್ಕೆ ಸಂಬಂಧಿಸಿದ್ದು, ಮತ್ತು ಮೋಟಾರ್ ವಾಹನ ಅಪಘಾತ ಪ್ರಕರಣಗಳಾಗಿರ್ಬಹುದು, ಚೆಕ್ ಬೌನ್ಸ್ ಪ್ರಕರಣಗಳು, ರಾಜಿಯಾಗಬಲ್ಲ ಸಣ್ಣ ಪುಟ್ಟ ಕ್ರಿಮಿನಲ್ ಪ್ರಕರಣಗಳು, ಹೀಗೆ ಎಲ್ಲ ಪ್ರಕರಣಗಳನ್ನು ಲೋಕದಾಲತ್ತಲ್ಲೇ ಬಗೆಹರಿಸ್ಕೊಳ್ಬಹುದು. ಲೋಕದಾಲತ್ತಲ್ಲಿ ನ್ಯಾಯಾಧೀಶರು ಮತ್ತು ಒಬ್ಬರು ವಕೀಲರು, ಇಬ್ಬರ ಒಂದು ಬೆಂಚನ್ನು ನಾವು ಸ್ಥಾಪನೆ ಮಾಡಿರ್ತೇವೆ. ಆ ಬೆಂಚಲ್ಲಿ ಪ್ರಕರಣಗಳನ್ನು ಡಿಸ್ಕಷನ್ ಮಾಡಿ, ರಾಜಿ ಮಾಡಿ ಮುಗಿಸ್ಕೊಳ್ಬಹುದು. ಇಬ್ಬರು ಒಂದು ಸೆಟ್ಲ್ಮೆಂಟಿಗೆ ಬಂದು ಯಾವುದು ನಮಗೆ ಸೂಕ್ತ ಅಂತ ಹೇಳಿ ಪರಿಹಾರ ಮಾಡಿ ರಾಜಿಯಾಗಿ ಬಗೆಹರಿಸ್ಕೊಳ್ಳುವಂಥದ್ದು. ಇದು ಆಗಲೇ ನಾನು ಮೀಡಿಯೇಷನಲ್ಲಿ ಏನೇನು ಹೇಳಿದನೋ ಅದೇ ಪ್ರಯೋಜನಗಳು. ಬೇಗ ಕೇಸ್ ಮುಗಿತದೆ, ಯಾವುದೇ ಹಣ ಖರ್ಚಾಗೋದಿಲ್ಲ, ಮತ್ತು ಯಾವುದೇ ಮಾನಸಿಕ ಒತ್ತಡ ಇಲ್ಲದೇ ಪ್ರಕರಣಗಳನ್ನು ಬೇಗ ಮುಗಿಸ್ಕೊಳ್ಬಹುದು. ಮತ್ತು ಈ ಲೋಕದಾಲತ್ತಲ್ಲಿ ರಾಜಿಯಾದ ಪ್ರಕರಣಗಳಿಗೆ ಯಾವುದೇ ಅಪೀಲ್ ಇರೋದಿಲ್ಲ. ಅಂದರೆ ಈಗ ಒಂದು ಹೀಗೆ ಹೋಗೋದು, ಮುಂದುವರಿಯೋದಿಲ್ಲ. ಅಂದರೆ ಲೋಕದಾಲತ್ತಲ್ಲಿ ನ್ಯಾಯ ಪ್ರಕರಣ ಇತ್ಯರ್ಥಗೊಂಡ್ರೆ ಅಲ್ಲಿಗೆ ಕೊನೆಗೊಳ್ತದೆ ಪ್ರಕರಣ. ಯಾವಾಗ ಲೋಕದಾಲತ್ತಲ್ಲಿ ಒಂದು ಅವಾರ್ಡ್ ಅಂತ ಪಾಸ್ ಮಾಡ್ತಾರೆ, ಆ ಅವಾರ್ಡನ್ನು ಚಾಲೆಂಜ್ ಮಾಡೋಕ್ಕೆ ಹೈಕೋರ್ಟಿಗೆ ಹೋಗಬೇಕು. ಅದು ಕೆಲವೊಂದು ಕಾರಣಗಳಿಂದ ಮಾತ್ರ ಸಾಧ್ಯ. ಅದು ಕಾನೂನಾತ್ಮಕವಾಗಿ ನಡೆದಿಲ್ಲ ಅಂತ ಇದ್ದರೆ ಮಾತ್ರ ಅದನ್ನು ಚಾಲೆಂಜ್ ಮಾಡಬಹುದು. ಇಲ್ಲದೇ ಇದ್ದರೆ ಅಲ್ಲಿಗೆ ಪ್ರಕರಣ ಮುಕ್ತಾಯಗೊಳ್ತದೆ, ಫೈನಲ್ ಆರ್ಡರ್ ಅಲ್ಲೇ ಆಗಿಬಿಡ್ತದೆ. ಸೊ ಅದೊಂದು ಹೆಚ್ಚಿನ ಉಪಯೋಗ ಆಗ್ತದೆ ಜನರಿಗೆ. ಲೋಕದಾಲತ್ತಲ್ಲಿ ಯಾವುದೇ ಅಪೀಲ್ ಇರೋದಿಲ್ಲ, ಎರಡೂ ಪಕ್ಷಗಳ ಒಪ್ಪಿಗೆಯಿಂದ ಮಾತ್ರ ಈ ಪ್ರಕರಣಗಳನ್ನು ನಾವು ಬಗೆಹರಿಸ್ತೇವೆ. ಈ ಸಲದ ಲೋಕದಾಲತ್ March 14. ಇದರ ಜೊತೆಗೆ ಪೆಂಡಿಂಗ್ ಪ್ರಕರಣಗಳಲ್ಲದೇ ನಾವು ಪ್ರೀ ಲಿಟಿಗೇಷನ್ ಕೇಸಸ್ ಅಂತಲೂ ತಗೊಳ್ತೇವೆ. ಯಾವುದು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಏನಿದೆ ಅಲ್ಲ, ಅದು ವಿದ್ಯುತ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನೀರಿನ ತೆರಿಗೆ ಅಥವಾ ಸಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಂಚೆ ವಿಚಾರಗಳಾಗಿರ್ಬೋದು, ದೂರ ಸಂಪರ್ಕ ಸೇವೆಗಳಾಗಿರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ನಾವು ಪ್ರೀ ಲಿಟಿಗೇಷನ್ ಕೇಸಸ್ಸಲ್ಲಿ, ಬ್ಯಾಂಕ್ ಪ್ರಕರಣಗಳನ್ನು ಒಳಗೊಂಡಂತೆ ಪ್ರೀ ಲಿಟಿಗೇಷನ್ ಕೇಸಸ್ಸನ್ನು ಕೂಡ ಹೆಚ್ಚಾಗಿ ನಾವು ಇತ್ಯರ್ಥ ಮಾಡ್ತಾ ಇದ್ದೇವೆ. ಕಳೆದ ಸಲ ಮೀಡಿಯೇಷನ್ 1 ನಡೆದಾಗ ಸುಮಾರು 3 117 ಪ್ರಕರಣಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತ್ಯರ್ಥಗೊಂಡಿವೆ. ಸೊ ಈ ಸಲ ಸೆಕೆಂಡ್ ಮೀಡಿಯೇಷನ್ 2.0 ಡ್ರೈವ್ನಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳನ್ನು ಮುಕ್ತಾಯಗೊಳಿಸೋಕೆ ಧ್ಯೇಯವನ್ನು ಹೊಂದಿದ್ದೇವೆ. ಜನಸಾಮಾನ್ಯರು ಈ ಮೀಡಿಯೇಷನ್ ಮತ್ತು ಲೋಕದಾಲತ್ ಎರಡರ ಪ್ರಯೋಜನವನ್ನು ಪಡ್ಕೊಂಡ್ರೆ ನೆಮ್ಮದಿಯಾಗಿ ತಮ್ಮ ಕೇಸನ್ನು ಹೆಚ್ಚು ಟೆನ್ಷನ್ ಇಲ್ಲದೆ ಮುಗಿಸ್ಕೊಳ್ಬಹುದು.
1: ದೇಶಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ 2 ಹಾಗೂ ರಾಷ್ಟ್ರೀಯ ಲೋಕ ಅದಾಲತ್, ಈ ವಿಷಯವಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಯವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು. ಇದೀಗ ಕೇಳಿ ಕೃಷಿ ಮಾಹಿತಿ.
2: ಪ್ರಯೋಜನಕಾರಿಯಾದಂತಹ ಅಣುಜೀವಿಗಳನ್ನು ಉಪಯೋಗಿಸಿಕೊಂಡು ತಯಾರಿಸುವಂತಹ ಜೈವಿಕ ಗೊಬ್ಬರಗಳನ್ನು ಅಣುಜೀವಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರ ಅಂತ ಕರೀಬಹುದು. ಜೈವಿಕ ಗೊಬ್ಬರಗಳು ಸಾವಯವ ಕೃಷಿಯ ಅವಿಭಾಜ್ಯವಾದಂತಹ ಅಂಗ. ಜೈವಿಕ ಗೊಬ್ಬರಗಳಲ್ಲಿ ಹಲವಾರು ವಿಧಗಳಿವೆ. ಸಾರಜನಕವನ್ನು ಸ್ಥಿರೀಕರಿಸುವಂತಹ ಅಣುಜೀವಿಗಳು, ರಂಜಕವನ್ನು ಕರಗಿಸಿ ಪೂರೈಸುವಂತಹ ಅಣುಜೀವಿಗಳು, ಮೈಕೋರೈಜಾ ಹಾಗೂ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಾವಯವವು ಕಳೆಯುವ ಹಾಗೆ ಮಾಡುವಂತಹ ಅಣುಜೀವಿಗಳು. ಸಾರಜನಕ ಸ್ಥಿರೀಕರಿಸುವ ಅಣುಜೀವಿಗಳು ಅಂತಂದರೆ ವಾತಾವರಣದಲ್ಲಿ ನಮಗೆ ಗೊತ್ತಿರುವ ಹಾಗೆ 78% ಸಾರಜನಕದ ಅಂಶ ಇದೆ. ಇದು ಅನಿಲ ರೂಪದಲ್ಲಿರುವುದರಿಂದ ಸಸ್ಯಗಳು ನೇರವಾಗಿ ಇವುಗಳನ್ನು ಉಪಯೋಗಿಸುವುದಕ್ಕೆ ಸಾಧ್ಯ ಇಲ್ಲ. ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಥವಾ ದುಂಡಾಣುಗಳು ಗುಂಪಿನ ಅಣುಜೀವಿಗಳು ತಮ್ಮ ದೇಹದಲ್ಲಿರುವಂತಹ ನೈಟ್ರೋಜಿನೇಸ್ ಎನ್ನುವ ಕಿಣ್ವದ ಸಹಾಯದಿಂದ ಘನರೂಪಕ್ಕೆ ಪರಿವರ್ತಿಸಿ ಸಸ್ಯಗಳಿಗೆ ಪೂರೈಸುತ್ತವೆ. ಇದನ್ನು ಜೈವಿಕ ಸಾರಜನಕ ಸ್ಥಿರೀಕರಣ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನೇ ನೈಟ್ರೋಜನ್ ಫಿಕ್ಸೇಷನ್ ಎಂದು ಕರೆಯುವುದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಅಣುಜೀವಿಗಳು ಕೆಲಸ ಮಾಡ್ತವೆ. ರೈಜೋಬಿಯಂ, ಅಜಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್ ಹಾಗೂ ಅಜೋಲಾ ಅಥವಾ ನೀಲಿ ಹಸಿರು ಪಾಚಿ. ರೈಜೋಬಿಯಂ ಜೀವಾಣು ದ್ವಿದಳ ಜಾತಿಗೆ ಸೇರಿರುವಂತಹ ಬೆಳೆಗಳ ಸಸ್ಯಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದನೆ ಮಾಡಿ ಸಾರಜನಕದ ಶೇಖರಣೆ ಮಾಡುತ್ತದೆ. ಏಕದಳ ಸಸ್ಯಗಳು ಕಾಯಿಪಲ್ಲೆ, ಹತ್ತಿ, ಸೂರ್ಯಕಾಂತಿ, ಜೋಳ ಹಾಗೂ ತೃಣಧಾನ್ಯಗಳಲ್ಲಿ ಅಜಟೋಬ್ಯಾಕ್ಟರ್ ಅಥವಾ ಅಜೋಸ್ಪಿರಿಲಮ್ನ್ನು ಬಳಸಿ ಸಾರಜನಕವನ್ನು ಪೂರೈಸಬಹುದು. ಕಬ್ಬಿನ ಬೆಳೆಗೆ ಅಜೋಸ್ಪಿರಿಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಇವುಗಳನ್ನು ಉಪಯೋಗಿಸುವಂತಹದ್ದು ಸೂಕ್ತ. ರೈಜೋಬಿಯಂ ಎನ್ನುವಂತಹದ್ದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುವಂತಹ ಜೀವಾಣುವಾಗಿದ್ದು ದ್ವಿದಳ ಬೆಳೆಗಳು ಅಂದರೆ ಕಡಲೆ, ತೊಗರಿ, ಉದ್ದು, ಹೆಸರು, ಶೇಂಗಾ ಇವುಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದಿಸಿ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನು ಶೇಖರಣೆ ಮಾಡುತ್ತವೆ. ನಿರ್ದಿಷ್ಟವಾದ ರೈಜೋಬಿಯಂ ಪ್ರಭೇದ ನಿರ್ದಿಷ್ಟವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಸಾರಜನಕದ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಉಪಯೋಗಿಸುವಂತಹ ವಿಧಾನ ಅಂತಂದರೆ ನಿರ್ದಿಷ್ಟ ದ್ವಿದಳ ಧಾನ್ಯದ ಬೆಳೆಗೆ ನಿರ್ದಿಷ್ಟ ರೈಜೋಬಿಯಂ ತಳಿ ಇರುವುದರಿಂದ ರೈತರು ಸೂಕ್ತ ತಳಿಯನ್ನೇ ಆಯ್ದುಕೊಳ್ಬೇಕು. ದ್ವಿದಳ ಧಾನ್ಯ ಬೆಳೆಯ ಬೀಜಗಳಿಗೆ ಬಿತ್ತುವ ಮೊದಲು ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಲೇಪಿಸಬೇಕು. ಪ್ರತಿ ಎಕರೆಯಲ್ಲಿ ಬಿತ್ತನೆ ಮಾಡುವ ದ್ವಿದಳ ಬೆಳೆಯ ಬೀಜದ ಪ್ರಮಾಣಕ್ಕೆ 1-10 kg ಪ್ರಮಾಣದಲ್ಲಿ ಕನಿಷ್ಠ 200 gram ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಬೀಜದ ಪ್ರಮಾಣ 10-15 kg ಇದ್ದರೆ 500 gram ಜೈವಿಕ ಗೊಬ್ಬರ, 25 kg ಬಿತ್ತನೆ ಬೀಜ ಇದ್ದರೆ 1 kg ಜೈವಿಕ ಗೊಬ್ಬರವನ್ನು ಉಪಯೋಗಿಸಬೇಕಾಗ್ತದೆ. ಮೊದಲು ಸ್ವಲ್ಪ ಅಂಟು ದ್ರಾವಣವನ್ನು ಬೀಜದ ಮೇಲೆ ಹಾಕಿ ಜೈವಿಕ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಬೀಜೋಪಚಾರವನ್ನು ಮಾಡಬೇಕು. ಇರುವೆ ಕಾಟ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಸಕ್ಕರೆ ಇಲ್ಲವೆ ಬೆಲ್ಲದ ಪಾಕವನ್ನು ಉಪಯೋಗಿಸಬಾರದು. ನಂತರ 20 ನಿಮಿಷ ನೆರಳಿನಲ್ಲಿ ಬೀಜವನ್ನು ಒಣಗಿಸಿ ಬಿತ್ತನೆಯನ್ನು ಮಾಡಬಹುದು. ಜೈವಿಕ ಗೊಬ್ಬರವನ್ನು ತಯಾರಿಸಿದ ದಿನಾಂಕದಿಂದ 3 ತಿಂಗಳ ಒಳಗಾಗಿ ಉಪಯೋಗಿಸುವಂತಹದ್ದು ಒಳ್ಳೆಯದು. ಇಲ್ಲದೆ ಹೋದರೆ ಅಣುಜೀವಿಗಳ ಸಂಖ್ಯೆ ಕಡಿಮೆಯಾಗಿ ಸಾರಜನಕದ ಶೇಖರಣೆಯ ಪ್ರಮಾಣ ಕಡಿಮೆಯಾಗ್ತದೆ. ಹೀಗೆ ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಬಳಸುವುದರಿಂದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ನಲ್ಲಿ ಸುಮಾರು 60-180 kg ಸಾರಜನಕದ ಶೇಖರಣೆ ಉಂಟಾಗ್ತದೆ. ಈ ಪ್ರಮಾಣವು ಬೆಳೆಗಳು, ಮಣ್ಣಿನ ಗುಣಲಕ್ಷಣ ಹಾಗೂ ಹವಾಮಾನದಲ್ಲಿ ಇವುಗಳನ್ನು ಅವಲಂಬಿಸಿರುತ್ತದೆ. ಇದರಿಂದ ಬೇಳೆಕಾಳುಗಳಲ್ಲಿ ಸಾರಜನಕದ ಪ್ರಮಾಣ ಅಭಿವೃದ್ಧಿ ಆಗುವುದೇ ಅಲ್ಲದೆ ಧಾನ್ಯದ ಇಳುವರಿಯಲ್ಲೂ 12-15% ಹೆಚ್ಚಾಗ್ತದೆ. ಇದಲ್ಲದೆ ಶೇಖರಣೆಯಾದ ಸಾರಜನಕದ ಪ್ರಮಾಣದಲ್ಲಿ 35% ಮಣ್ಣಿನಲ್ಲೇ ಉಳಿಯುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಜೈವಿಕವಾಗಿ ಸ್ಥಿರೀಕರಣೆಯಾದ ಸಾರಜನಕವು ಭೂಮಿಯಿಂದ ನಶಿಸಿ ಹೋಗುವುದಿಲ್ಲ. ಅಂತಹ ಹೊಲದಲ್ಲಿ ಬೆಳೆದಿರುವಂತಹ ಇತರ ಬೆಳೆಗಳ ಇಳುವರಿಯೂ ಕೂಡ ಹೆಚ್ಚಾಗ್ತದೆ. ದ್ವಿದಳ ಬೆಳೆಯ ಜೊತೆ ಏಕದಳ ಬೆಳೆಯನ್ನು ಬೆಳೆದಾಗ ಏಕದಳದ ಬೆಳೆಯ ಇಳುವರಿಯೂ ಕೂಡ ಹೆಚ್ಚಾಗ್ತದೆ. ಅಜಟೋಬ್ಯಾಕ್ಟರ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಗೊಬ್ಬರ. ಇದು ಕೂಡ ಬ್ಯಾಕ್ಟೀರಿಯಾ ಗುಂಪಿನ ಏಕಾಣುಜೀವಿ. ಗಾಳಿಯಲ್ಲಿರುವಂತಹ

ಆಮ್ಲಜನಕವನ್ನು ತನ್ನ ದೇಹದಲ್ಲೇ ಇರುವ ನೈಟ್ರೋಜಿನೇಸ್ ಎನ್ನುವ ಕಿಣ್ವದ ಸಹಾಯದಿಂದ ಶೇಖರಣೆ ಮಾಡುತ್ತದೆ. ಅಜೋಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು ಜೋಳ, ಗೋವಿನ ಜೋಳ, ಗೋಧಿ, ರಾಗಿ, ಹತ್ತಿ, ಕಬ್ಬು, ಸೂರ್ಯಕಾಂತಿ, ಮೆಣಸಿನಕಾಯಿ ಹಾಗೆ ಇನ್ನಿತರ ತರಕಾರಿ ಬೆಳೆಗಳಿಗೆ ಉಪಯೋಗಿಸಿ ಸಾರಜನಕವನ್ನು ಪೂರೈಸಬಹುದು. ಇದರಿಂದ ಮಣ್ಣಿನ ಫಲವತ್ತತೆ ಮತ್ತು ಇಳುವರಿ ಹೆಚ್ಚಾಗ್ತದೆ. ಇದನ್ನು ಉಪಯೋಗಿಸುವ ವಿಧಾನದ ಬಗ್ಗೆ ಹೇಳುವುದಿದ್ರೆ ಅಜೋಟೋಬ್ಯಾಕ್ಟರ್ನಿಂದ ಬೀಜೋಪಚಾರವನ್ನು ಕೂಡ ರೈಜೋಬಿಯಂ ರೀತಿಯಲ್ಲೇ ಮಾಡಬಹುದು. ನಾಟಿ ಮಾಡುವ ಬೆಳೆಗಳಿಗೆ 1 ಕಿಲೋ ಅಜೋಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ ಮಿಶ್ರಣದಲ್ಲಿ ನಾಟಿ ಮಾಡುವಂತಹ ಸಸಿಯ ಬೇರನ್ನು ಅದ್ದಿ ನಾಟಿ ಮಾಡಬೇಕು. ತೋಟಗಾರಿಕಾ ಬೆಳೆಗಳಿಗೆ ಅಂದರೆ ತೆಂಗು, ಅಡಿಕೆ ಇಂತಹ ಬೆಳೆಗಳಿಗೆ, ಇಲ್ಲವೇ ಹಣ್ಣಿನ ಬೆಳೆಗಳಾದ ಮಾವು, ಸಪೋಟ ಇವುಗಳಿಗೆ ಅಜೋಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು ಗಿಡದ ಸುತ್ತಲೂ ಬಳೆಯ ಆಕಾರದ ತಗ್ಗುವನ್ನು ತೆಗೆದು ಪ್ರತಿ ಗಿಡಕ್ಕೆ ಸುಮಾರು 50 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು 2 ಕಿಲೋಗ್ರಾಂ ಸಾವಯವ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಕೊಡಬೇಕು. ಹೀಗೆ ಜೈವಿಕ ಗೊಬ್ಬರವಾದಂತಹ ಅಜೋಟೋಬ್ಯಾಕ್ಟರನ್ನು ಬಳಸುವುದರಿಂದ ಪ್ರತಿ ವರ್ಷ ಪ್ರತಿ ಹೆಕ್ಟೇರಿಗೆ ಸುಮಾರು 15-20 ಕಿಲೋದಷ್ಟು ಸಾರಜನಕವನ್ನು ಪೂರೈಕೆ ಮಾಡಬಹುದು. ಹಲವಾರು ವಿಟಮಿನ್ಗಳನ್ನು ಉತ್ಪಾದಿಸುವುದರಿಂದ ಧಾನ್ಯದ ಇಳುವರಿಯಲ್ಲಿ 10-12% ಹೆಚ್ಚುವರಿ ಕಂಡುಬರುತ್ತದೆ. ಎಜೋಸ್ಪಿರಿಲಮ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಗೊಬ್ಬರ. ಇದನ್ನು ದ್ವಿದಳ ಧಾನ್ಯದ ಬೆಳೆಗಳಲ್ಲದೆ ಎಲ್ಲ ಬೆಳೆಗಳಿಗೂ ಶಿಫಾರಸು ಮಾಡಲಾಗ್ತಾ ಇದೆ. ಅಜೋಟೋಬ್ಯಾಕ್ಟರ್ನಂತೆ ಅಜೋಸ್ಪಿರಿಲಮ್ ಕೂಡ ಜೋಳ, ಗೋಧಿ, ಗೋವಿನ ಜೋಳ, ಸೂರ್ಯಕಾಂತಿ, ಹತ್ತಿ, ಮೆಣಸಿನಕಾಯಿ, ಟೊಮೆಟೊ ಇನ್ನಿತರ ತರಕಾರಿ ಬೆಳೆಗಳಿಗೆ ಬೀಜೋಪಚಾರ ಮಾಡಬಹುದು. ಸಸ್ಯಗಳು ಅಥವಾ ಬೀಜ ಕಾಂಡಗಳನ್ನು ಅಜೋಸ್ಪಿರಿಲಮ್ ಜೈವಿಕ ಗೊಬ್ಬರದ ಸಗಣಿ ಬಗ್ಗಡದಲ್ಲಿ ಕೂಡಿಸಿ ಇವುಗಳನ್ನು ಅದ್ದಿ ನಾಟಿ ಮಾಡಬಹುದು. ಪ್ರತಿ ವರ್ಷ ಪ್ರತಿ ಹೆಕ್ಟೇರಿಗೆ 30-40 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಪೂರೈಸುವುದೇ ಅಲ್ಲದೆ ಸಸ್ಯಗಳ ಬೆಳವಣಿಗೆಗೆ ಪ್ರಚೋದನೆ ನೀಡುವ ಇಂಡೋಲೆಸಿಟಿಕ್ ಆಮ್ಲ IAA, ಸೈಟೋಕೈನಿನ್ ಇವುಗಳನ್ನು ಉತ್ಪಾದಿಸುವುದರಿಂದ ಬೆಳೆಯ ಇಳುವರಿಯಲ್ಲಿ 10-15% ಹೆಚ್ಚಳ ಉಂಟಾಗಿರುವುದು ಕಂಡುಬರುತ್ತದೆ. ಅಜೋಸ್ಪಿರಿಲಮ್ ಜೈವಿಕ ಗೊಬ್ಬರವನ್ನು ಉಪಯೋಗಿಸುವ ವಿಧಾನ ಮತ್ತು ಪ್ರಮಾಣ ರೈಜೋಬಿಯಂ ಅಣುಜೀವಿ ಗೊಬ್ಬರದ ಹಾಗೆ ಮಾಡಬೇಕಾಗ್ತದೆ. ಅಸಿಟೋಬ್ಯಾಕ್ಟರ್ ಎನ್ನುವಂತಹದ್ದು ಇನ್ನೊಂದು ಜೈವಿಕ ಗೊಬ್ಬರ. ಇದನ್ನು ಉಪಯೋಗಿಸುವಂತಹ ವಿಧಾನ ಕೂಡ ಹೀಗೇ ಇದೆ. ಜೈವಿಕ ಗೊಬ್ಬರವನ್ನು ಸುಮಾರು 4 ಕಿಲೋಗ್ರಾಂನಷ್ಟು 80 ಲೀಟರ್ ನೀರಿನಲ್ಲಿ ಬೆರೆಸಿ ಮಿಶ್ರಣ ಮಾಡಿ 1 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡುವ ಕಬ್ಬಿನ ತುಂಡುಗಳನ್ನು ಅದ್ದಿ ನಾಟಿ ಮಾಡಬಹುದು. ಕೂಳೆ ಬೆಳೆಗಳಿಗೆ ಆದರೆ 5 ಕಿಲೋಗ್ರಾಂನಷ್ಟು ಅಸಿಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು 25 ಕಿಲೋಗ್ರಾಂ ಹಟ್ಟಿ ಗೊಬ್ಬರದ ಜೊತೆ ಸೇರಿಸಿ 1 ಎಕರೆ ಪ್ರದೇಶಕ್ಕೆ ಬಳಸಬಹುದು. ಹಾಗೆಯೇ ಅಜೋಲಾ ಅಥವಾ ನೀಲಿ ಹಸಿರು ಪಾಚಿ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಗೊಬ್ಬರ. ಇದು ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯುವಂತಹ ಜರಿ ಸಸ್ಯ. ಇದರ ಎಲೆಗಳ ರಂಧ್ರಗಳಲ್ಲಿ 100,000 ಸಂಖ್ಯೆಯಲ್ಲಿ ನೀಲಿ ಹಸಿರು ಪಾಚಿ ಗುಂಪಿಗೆ ಸೇರಿರುವಂತಹ ಅಣುಜೀವಿಗಳಿರ್ತವೆ. ನೀಲಿ ಹಸಿರು ಪಾಚಿಯು ತನ್ನ ದೇಹದಲ್ಲಿರುವಂತಹ ನೈಟ್ರೋಜಿನೇಸ್ ಕಿಣ್ವದ ಸಹಾಯದಿಂದ ಸಾರಜನಕವನ್ನು ಶೇಖರಿಸುತ್ತದೆ. ಅಜೋಲ ಸಸ್ಯದಲ್ಲಿ ಹಲವಾರು ಪೋಷಕಾಂಶಗಳಿರ್ತವೆ. ಸಾರಜನಕ 4-6%, ರಂಜಕ 0.5-1%, ಪೊಟ್ಯಾಷ್ 3-7 ಪ್ರಮಾಣದಲ್ಲಿ, ಸುಣ್ಣ, ಕಬ್ಬಿಣ, ಮ್ಯಾಂಗನೀಸ್, ಮ್ಯಾಗ್ನೀಷಿಯಂ ಈ ಪೋಷಕಾಂಶಗಳು ಕೂಡ ಇರ್ತವೆ. ಇದರ ಜೊತೆಗೆ ನೀಲಿ ಹಸಿರು ಪಾಚಿಯು ಸಾರಜನಕವನ್ನು ಶೇಖರಿಸುತ್ತದೆ. ಗದ್ದೆಯಲ್ಲಿ ಬೆಳೆಯುವ ಭತ್ತಕ್ಕೆ ಇದೊಂದು ಉತ್ತಮವಾದಂತಹ ಜೈವಿಕ ಗೊಬ್ಬರವಾಗಿದೆ. ಅಜೋಲವನ್ನು ಉಪಯೋಗಿಸುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ರೆ ಪ್ರತಿ ಎಕರೆ ಗದ್ದೆಯಲ್ಲಿ ಬೆಳೆಯುವ ಭತ್ತಕ್ಕೆ ಸುಮಾರು 300 ಕಿಲೋಗ್ರಾಂನಷ್ಟು ಹಸಿರು ಪಾಚಿ ಜೈವಿಕ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಈ ಕಾರಣದಿಂದ ರೈತರು ತಮಗೆ ಅಗತ್ಯ ಇರುವಂತಹ ಅಜೋಲವನ್ನು ಸುಲಭವಾಗಿ ತಾವೇ ಬೆಳ್ಕೊಳ್ಳಬಹುದು. 1 ಎಕರೆ ಭತ್ತದ ಬೆಳೆಗೆ ಅಗತ್ಯ ಇರುವಂತಹ ಅಜೋಲವನ್ನು ಬೆಳೆಯುವುದಕ್ಕೆ 1 ಗುಂಟೆ ಪ್ರದೇಶವನ್ನು ಹದ ಮಾಡಿಕೊಂಡು 4 ಬುಟ್ಟಿ ಸಗಣಿ ಅಂದರೆ ಸುಮಾರು 100 ಕಿಲೋಗ್ರಾಂನಷ್ಟು ಬೇಕಾಗ್ತದೆ. ಇವುಗಳನ್ನು ಹಾಕಿ 3-4 ಅಂಗುಲ ನೀರನ್ನು ಮಣ್ಣಿನ ಮೇಲೆ ನಿಲ್ಲುವ ಹಾಗೆ ಮಾಡಬೇಕು. ನಂತರ 20 ಕಿಲೋ ಅಜೋಲಾ ಸಸ್ಯಗಳನ್ನು ನೀರಿನ ಮೇಲೆ ಹರಡಿದರೆ ಸುಮಾರು 2 ವಾರಗಳಲ್ಲಿ ಸಮೃದ್ಧವಾಗಿ ಬೆಳೆದು 300 ಕಿಲೋದಷ್ಟು ಅಜೋಲಾ ದೊರೆಯುತ್ತದೆ. ಪ್ರತಿ ಎಕರೆಗೆ ಸುಮಾರು 300 ಕಿಲೋದಷ್ಟು ಅಜೋಲವನ್ನು ಭತ್ತದ ಪೈರು ನಾಟಿ ಮಾಡುವ 3 ವಾರ ಮೊದಲು ಗದ್ದೆಯಲ್ಲಿ ನೀರಿನ ಮೇಲೆ ಹರಡಬೇಕು. 3 ವಾರಗಳಲ್ಲಿ ಅಜೋಲಾ ಚೆನ್ನಾಗಿ ಬೆಳೆದು ಸುಮಾರು 4-5 ಸಾವಿರ ಕಿಲೋಗ್ರಾಂನಷ್ಟು ಆಗ್ತದೆ. ಭತ್ತದ ಪೈರು ನಾಟಿ ಮಾಡುವುದಕ್ಕೆ ಮೊದಲು ಗದ್ದೆಯಲ್ಲಿರುವಂತಹ ನೀರನ್ನೆಲ್ಲ ಬಸಿದು ಅಜೋಲವನ್ನು ಗದ್ದೆಗೆ ಸೇರಿಸಿದರೆ ಅದು ಅಲ್ಲಿ ಕಳಿತು ನೀಲಿ ಹಸಿರು ಪಾಚಿಯ ಸಹಾಯದಿಂದ ಶೇಖರಿಸಿರುವಂತಹ ಸಾರಜನಕದ ಜೊತೆಗೆ ತನ್ನಲ್ಲಿರುವ ಹಲವಾರು ಪೋಷಕಾಂಶಗಳನ್ನು ಮಣ್ಣಿಗೆ ಬಿಡುಗಡೆ ಮಾಡುತ್ತದೆ. ಒಂದು ವೇಳೆ ರೈತರಿಗೆ ಅಜೋಲಾ ಬೆಳೆಯುವುದಕ್ಕೆ 3 ವಾರಗಳ ಕಾಲಾವಕಾಶ ಇಲ್ಲದೆ ಹೋದಲ್ಲಿ ಭತ್ತದ ಪೈರನ್ನು ಮೊದಲು ನಾಟಿ ಮಾಡಿ ಪೈರಿನ ಸಾಲುಗಳ ಮಧ್ಯದಲ್ಲಿ ಅಜೋಲವನ್ನು ಗದ್ದೆಯ ನೀರಿನ ಮೇಲೆ ಹರಡಿದರೆ

0: ಪೈರಿನ ಜೊತೆಯಲ್ಲೇ ಬೆಳೀತದೆ. ನಂತರ ರೈತರು ಗದ್ದೆಯ ಮಣ್ಣಿಗೆ ಅಜೋಲವನ್ನು ಸೇರಿಸಿದರೆ ಪೋಷಕಾಂಶಗಳನ್ನು ಪೂರೈಸಬಹುದು. ಪ್ರತಿ ಎಕರೆ ಗದ್ದೆಯಲ್ಲಿ ಅಜೋಲಾ ಸುಮಾರು 18-20 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಪೂರೈಸುತ್ತದೆ. ಹಾಗೂ ಅಜೋಲದಲ್ಲಿರುವಂತಹ ರಂಜಕ, ಪೊಟ್ಯಾಶ್ ಹಾಗೂ ಇತರೆ ಪೋಷಕಾಂಶಗಳು ಕೂಡ ಬೆಳೆಗಳಿಗೆ ಲಭ್ಯವಾಗ್ತವೆ. ಅಜೋಲಾಗೆ ತ್ವರಿತವಾಗಿ ಬೆಳೆಯುವಂತಹ ಶಕ್ತಿ ಇದು. ಇದೊಂದು ಉತ್ತಮವಾದಂತಹ ಹಸಿರೆಲೆ ಗೊಬ್ಬರವಾಗಿದೆ. ಇದರಿಂದ ಭತ್ತದ ಇಳುವರಿ 10-15% ಹೆಚ್ಚಾಗ್ತದೆ. ಅಜೋಲವನ್ನು ಸಾವಯವ ಗೊಬ್ಬರವಾಗಿ ಹಣ್ಣು, ತರಕಾರಿ, ಹೂವಿನ ಗಿಡಗಳಿಗೂ ಕೊಡುವುದರಿಂದ ಇಳುವರಿಯಲ್ಲಿ ಹೆಚ್ಚಳವಾಗ್ತದೆ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ಅಜೋಲವನ್ನು ಮಿಶ್ರಣ ಮಾಡಿದರೆ ಪೌಷ್ಟಿಕತೆಯಲ್ಲಿ ಹೆಚ್ಚಳವಾಗ್ತದೆ. ಅಜೋಲದಲ್ಲಿ 30% ಪ್ರೋಟೀನ್ನ ಪ್ರಮಾಣ ಇರುವುದರಿಂದ ಪ್ರಾಣಿಗಳಿಗೂ, ದನಕರುಗಳಿಗೆ ಹಾಗೂ ಮೀನಿಗೂ ಕೂಡ ಉತ್ತಮವಾದಂತಹ ಆಹಾರವಾಗಿ ಇವುಗಳನ್ನು ಬಳಸಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಜನಪದ ಸಂಗೀತ. ಕಲ್ಲಪ್ಪ ಆರ್ ಗೋಸ್ನಟ್ಟಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

ಲಕ್ಷ್ಮಿಯು ನೀವೇ, ಇದು ಲಕ್ಷ್ಮಿಯು ನೀವೇ, ನಿಮ್ಮ ಮ್ಯಾಲೆ ಹತ್ಯೆ ಮಾಡಿ ತಾಳವೆಲ್ಲ ಭಾಗ್ಯಲಕ್ಷ್ಮಿಯು ನೀವೇ, ಇದು ಲಕ್ಷ್ಮಿಯು ನೀವೇ, ನಿಮ್ಮ ಮ್ಯಾಲೆ ಹತ್ಯೆ ಮಾಡಿ ತಾಳವೆಲ್ಲ ಗಂಟು ಮಾರಿ ಹಾಕಿದವರು ಎಂಟು ದಿನ ತೆಗೆದಿಲ್ಲ, ಬಂಟ

0: ಏನ್ ಮಾಡ್ತಾರ ಅವರು?
1: ಹುಳು ಹುಳು ಮಾರಿ ನೋಡಿ ಯಾರ ಮುಂದೆ ಹೇರದಂಗ ಆಗಿ ಹೊಲಕ್ಕೂ ಹೋಗಿ ತಾವ್ ಎತ್ತಿನ ಬೆನ್ನ ಹತ್ತಿ
0: ಕೇಳಿ ಹೊಲಕ್ಕ ಹೋಗತ್ತಿನ ಬೆನ್ನ ಹಚ್ಚೆ
1: ಹೊಲದಿಂದ ಬಂದ ತುದಿ ಬಾಗಲ ದಾಟದ್ರೊಳಗ ಆಹಾ ಬಲದಿಂದ ಬಂದ ತುದಿ ಬಾಗಲ ದಾಟದ್ರೊಳಗ ಹೆಂಡತಿ

ಬಾರಿ ಬಂದಂಗಲ್ಲಂದ ಪಾಠ ಹೊಡಿತಾಳ ದುರ್ಗಾ ದೇವತೆ ದುರ್ಗಾ ದೇವತೆ ಚಟ್ಗಿ ಮುಚ್ಚಳಗಿ ಎಲ್ಲ ಶರೀರ ಹಣಿ ಬಂದಂಗಲ್ಲ.

0: 点力量。
1: ಇಂತಹ ಬಾವಹನ ಮನೆಗೆ ಆಹಾ ಬಾವಹನ ಮನೆಯಾಗ ಎರಡ ಬಾಂಡೆ ಆದ್ರೆ ಇರಬಾರ್ದು. ಏನ ಮಣ್ಣು ಕೊಳದ ಮ್ಯಾಗ ನನ್ನ ಜಲ್ಮ ಹಾತಿ ನನ್ನ ಬಾಳೆ ಹಾತಿ

ಅಂತ ಪಾಠ ಕಲಿತ ನಾವು ಸಾಗಿರಬೇಕ. ಸಜ್ಜನರ ಸಂಗ್ರಹ ಮಾಡಿರಬೇಕ, ಏ ಸಜ್ಜನರ ಸಂಗ್ರಹ ಮಾಡಿರಬೇಕ. ಆಹಾ, ಕೊಟ್ಟಿ ಗುಣಗಳನ್ನು ನಾವು ಬಿಟ್ಟಿರಬೇಕ. ದುಷ್ಟ

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ
1: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ.

ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 2,66,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ಧ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ ನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ಧ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2ನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭ

0: ಭಾಗವಹಿಸುವಂತಹ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು, ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಸಚಿವರಿದ್ದು ಬ್ರಿಕ್ಸ್ ವಿದೇಶಾಂಗ ಸಚಿವರು ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಹಾಗೂ ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರ ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ದ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾಲಿ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯು ಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್.

0: ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ.

ಆತ್ಮೀಯ ಕೇಳುಗರೆ, ಇಂದಿನ ಜೀವನ ಶೈಲಿಯೊಳಗ ಮಕ್ಕಳು ತೀರ ಒತ್ತಡದೊಳಗ ಬಾಲ್ಯವನ್ನ ಕಳೀತಾ ಇದ್ದಾರೆ. ಆಧುನೀಕರಣದ ಜಗತ್ತಿನೊಳಗ ಮನರಂಜನೆ ಹವ್ಯಾಸಗಳ ಕೊರತೆ ಇದ್ದು ಬರೀ ಓದಿನ ಜೊತೆಗೇ ಇರಬೇಕಾದಂತಹ ಪರಿಸ್ಥಿತಿ. ಮಕ್ಕಳು ಅಂಬೆಗಾಲಿಟ್ಟು ನಡೆಯುವಾಗ ಹಿಡಿದ ಕೈಗಳು ಅವರನ್ನ ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸಿ ಸಮಾಜಕ್ಕೆ ಕೊಡುವುದು ಎಲ್ಲ ಪಾಲಕರ ಆದ್ಯ ಕರ್ತವ್ಯ.

0: ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸುವುದು ಅತಿ ಮುಖ್ಯವಾದದ್ದು. ಆ ಬೆಳವಣಿಗೆ ಒಮ್ಮೆಲೆ ಸಂಭವಿಸುವಂತದ್ದಲ್ಲ, ಅದಕ್ಕೆ ಅನೇಕ ವ್ಯಕ್ತಿಗಳ ಸನ್ನಿವೇಶಗಳ ಸಹಾಯ, ಸಹಕಾರ, ಮಾರ್ಗದರ್ಶನ, ಪ್ರೇರಣೆ ಬೇಕೇ ಬೇಕು. ಹಾಗಾದ್ರೆ ಮಕ್ಕಳ ವ್ಯಕ್ತಿತ್ವ ವಿಕಾಸ ಹೇಗೆ, ಈ ಕುರಿತು ಮಾತನಾಡ್ತಾ ಇದ್ದಾರೆ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್.
1: ಖ್ಯಾತ ಕವಿ ರವೀಂದ್ರನಾಥ್ ಠಾಕೂರ್ ಅವರು ಹೇಳಿದಂತೆ, ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು. ಅಂತಹ ಮೃದು ಹೃದಯಗಳಲ್ಲಿ ಉತ್ತಮ ಮೌಲ್ಯಗಳನ್ನು, ಸಮಾಜ ಬಯಸುವ ಉತ್ತಮ ಹೃದಯವಂತಿಕೆಯನ್ನ ತುಂಬಿ ಸಮಾಜದ ಸಂಜೀವಿನಿಯಾಗಿ ಬೆಳೆಸಬೇಕಾಗಿರುವುದು ಪ್ರತಿಯೊಬ್ಬ ತಂದೆ ತಾಯಂದಿರ ಜವಾಬ್ದಾರಿ. ತಂದೆ ತಾಯಂದಿರು ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವುದು ಬಹುಮುಖ್ಯ. ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡುವುದೆಂದರೆ ಅವರನ್ನು ದೈಹಿಕವಾಗಿ, ಬೌದ್ಧಿಕವಾಗಿ ಹಾಗೂ ಭಾವನಾತ್ಮಕವಾಗಿ ವಿಕಸಿಸುವಂತೆ ಮಾಡಿ ಸಮಾಜದ ಸತ್ಪ್ರಜೆಗಳಾಗಿಸುವುದು. ದುರದೃಷ್ಟವಶಾತ್ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸುವುದೊಂದೇ ಮಕ್ಕಳ ವಿಕಾಸ ಎಂದು ಇಂದಿನ ಬಹುತೇಕ ಅಪ್ಪ ಅಮ್ಮಂದಿರು ಯೋಚಿಸಿದಂತಿದೆ. ನಾಗರಿಕತೆಯ ನಾಗಾಲೋಟಕ್ಕೆ ಬೆಂಬತ್ತಿದ ಪಾಲಕರಿಂದು ಮಕ್ಕಳನ್ನು ಅಂಕ ಕೇಂದ್ರಿತರನ್ನಾಗಿ ಮಾಡುತ್ತಿದ್ದಾರೆ. ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗೆ, ಪಿಯುಸಿಯಿಂದ ಎಂಬಿಬಿಎಸ್ ವರೆಗೆ ತಮ್ಮ ಮಗ ಅಥವಾ ಮಗಳು ಹೆಚ್ಚು ಅಂಕ ಗಳಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಬೇಕೆಂದು ಕನಸು ಕಾಣುತ್ತಿದ್ದಾರೆ. ಹೆಚ್ಚು ಅಂಕ ಗಳಿಸಿ ಸರ್ಕಾರಿ ಹುದ್ದೆ ಪಡೆದುಕೊಂಡರೆ ತಮ್ಮ ಬದುಕು ಸಾರ್ಥಕವಾದಂತೆ ಎಂದು ಪಾಲಕರು ಭಾವಿಸಿದಂತಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಫೇಲ್ ಆದ ವ್ಯಕ್ತಿಯೊಬ್ಬ ತನ್ನ ಮಗನು ವೈದ್ಯನೇ ಆಗಬೇಕೆಂದು ಬಯಸಿದರೆ, ತನ್ನ ಅಕ್ಕನ ಮಗಳು ಎಂಜಿನಿಯರ್ ಆಗಿದ್ದನ್ನು ಕಂಡು ತನ್ನ ಮಗಳೂ ಕೂಡ ಎಂಜಿನಿಯರ್ ಆಗಬೇಕೆಂದು ತಾಯಿ ಬಯಸುತ್ತಿದ್ದಾಳೆ. ಅಪ್ಪ ಅಮ್ಮಂದಿರ ಒತ್ತಡಕ್ಕೆ ಮನಿದು ತೆಂಡೂಲ್ಕರ್ನಂತೆ ಕ್ರಿಕೆಟಿಗನಾಗಬೇಕೆಂದು ಬಯಸಿದ ಮಗ, ಕುವೆಂಪುರವರಂತೆ ದೊಡ್ಡ ಸಾಹಿತಿಯಾಗಬೇಕೆಂದು ಬಯಸಿದ ಮಗಳ ಕನಸುಗಳು ನುಚ್ಚು ನೂರಾಗುತ್ತಿವೆ. ಸ್ನೇಹಿತರೆ, ಬೌದ್ಧಿಕ ವಿಕಾಸವೊಂದೇ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಯಲ್ಲ. ಮಕ್ಕಳ ದೈಹಿಕ, ಬೌದ್ಧಿಕ ಹಾಗೂ ಭಾವನಾತ್ಮಕ ವಲಯಗಳ ವಿಕಾಸವೇ ವ್ಯಕ್ತಿತ್ವದ ಸಂಪೂರ್ಣ ವಿಕಾಸ. ಹಾಗಾಗಿ ಮಕ್ಕಳು ಪುಸ್ತಕಗಳನ್ನು ಓದಲಿ, ಆಟವಾಡಲಿ, ಸಂಗೀತ ಕೇಳಲಿ, ನೃತ್ಯ ಮಾಡಲಿ, ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲಿ, ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲಿ. ಅಂದಾಗ ಮಾತ್ರ ಮಕ್ಕಳ ಸರ್ವಾಂಗೀಣ ವಿಕಾಸ ಸಾಧ್ಯ. ಶಿಕ್ಷಣದ ಗುರಿಯೂ ಕೂಡ

ಗಳಲ್ಲಿ ಅಡಗಿರುವ ಸೂಕ್ತ ಸಾಮರ್ಥ್ಯಗಳನ್ನು ಹೊರಗೆಳೆಯುವುದೇ ಅಲ್ಲವೇ? ಮಕ್ಕಳಿಂದು ಚೆನ್ನಾಗಿ ಓದಬೇಕು, ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿಯಬೇಕು, ಸೈಕಲ್ ಸವಾರಿ ಮಾಡಬೇಕು, ಈಜುಗಾರಿಕೆಯನ್ನ ರೂಢಿಸಿಕೊಳ್ಳಬೇಕು. ಬದುಕಿಗೆ ಅವಶ್ಯವಾಗಿ ಬೇಕಾದ ವಿದ್ಯೆ ಮತ್ತು ಕೌಶಲ್ಯಗಳನ್ನೆಲ್ಲ ಕರಗತ ಮಾಡಿಕೊಳ್ಳಬೇಕು. ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಬೇಕು. ಇವೆಲ್ಲವುಗಳಿಗೆ ಅಪ್ಪ ಅಮ್ಮಂದಿರಾದ ನಾವುಗಳು ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಪ್ರತಿಯೊಬ್ಬ ತಂದೆ ತಾಯಂದಿರು ಮೊದಲು ತಮ್ಮ ವೃತ್ತಿ, ಸಂಬಂಧಿಕರು, ತಮ್ಮ ಊರು, ನಾಡು ಇವುಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು, ತಮ್ಮನ್ನು ಪ್ರೀತಿಸಿಕೊಳ್ಳಬೇಕು. ದಂಪತಿಗಳಿಬ್ಬರು ಅನ್ಯೋನ್ಯವಾಗಿದ್ದು ತಮ್ಮ ಮಕ್ಕಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಮಕ್ಕಳಿಗೆ ಒಳ್ಳೆಯ ನಡೆ, ನುಡಿ, ಆಚಾರ, ವಿಚಾರ, ಸಂಸ್ಕೃತಿಯನ್ನು ಕಲಿಸಬೇಕು. ಮನೆಯು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸುವ ಮೂಲ ನೆಲೆ. ಮಕ್ಕಳನ್ನ ಬೆಳೆಸುವಲ್ಲಿ ಯಾವುದೇ ವಿಜ್ಞಾನ ಹಾಗೂ ಗಣಿತದ ಸೂತ್ರಗಳು ಸಹಾಯ ಮಾಡಲಾರವು. ಅಮ್ಮನ ಕೈತುತ್ತು, ಅಪ್ಪನ ಅಮೃತ ನುಡಿಗಳು ಹಾಗೂ ಅಜ್ಜ ಅಜ್ಜಯರ ವಿಶ್ವಾಸಪೂರಿತ ಮಾರ್ಗದರ್ಶನಗಳು ಮಕ್ಕಳ ವಿಕಾಸದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಮಕ್ಕಳನ್ನು ಚೆನ್ನಾಗಿ ಬೆಳೆಸುವುದು ನಿಜಕ್ಕೂ ಕೂಡ ಒಂದು ತಪಸ್ಸೇ ಸರಿ. ಮಕ್ಕಳಿಗೆ ಕಲಿಸುತ್ತಾ ಕಲಿಸುತ್ತಾ ತಂದೆ ತಾಯಂದಿರು ಬಹಳಷ್ಟು ಕಲಿಯುತ್ತಾರೆ. ಪ್ರೀತಿ, ವಿಶ್ವಾಸ, ಸ್ನೇಹ, ಸಹಕಾರ, ಸಹನೆ, ಸಂಯಮಗಳನ್ನು ಕರಗತ ಮಾಡಿಕೊಳ್ಳುತ್ತಾ ಆ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತದೆ. ಅಪ್ಪ ಅಮ್ಮಂದಿರಾದ ನಾವು ಮಕ್ಕಳ ಆಸೆ, ಆಕಾಂಕ್ಷೆಗಳು, ಭಾವನೆಗಳು, ಒಲವು ನಿಲುವುಗಳನ್ನು ಗಮನಿಸುತ್ತಾ ಅವರು ಸೂಕ್ತ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳೋಣ. ಶಿಕ್ಷಕರೊಂದಿಗೆ ಮಕ್ಕಳ ಪ್ರಗತಿ ವಿಗತಿ ಕುರಿತು ಚರ್ಚಿಸೋಣ. ಸಾಹಿತ್ಯ, ಸಂಗೀತ, ಚಿತ್ರಕಲೆ, ನೃತ್ಯ, ಶಿಲ್ಪಕಲೆ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸೋಣ. ಉತ್ತಮ ಪುಸ್ತಕ, ಕತೆ, ಕವನ, ಕಾದಂಬರಿಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳೋಣ. ಧ್ಯಾನ, ಯೋಗ, ಪ್ರಾಣಾಯಾಮ ಮಾಡುವುದನ್ನು ಹೇಳಿಕೊಡೋಣ. ಒಂದು ಮುಖ್ಯ ವಿಷಯ, ಮಕ್ಕಳನ್ನು ಪ್ರೀತಿಸಿ, ಆದರೆ ನಮ್ಮ ಮಕ್ಕಳೆಂದು ಕುರುಡು ಪ್ರೀತಿ ತೋರಕೂಡದು. ಆಚಾರ, ವಿಚಾರ, ಬಟ್ಟೆ, ಬರೆ, ಸಂಸ್ಕಾರಗಳ ವಿಷಯದಲ್ಲಿ ತಪ್ಪು ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಉಪಾಯದಿಂದ ಸರಿದಾರಿಗೆ ತರಬೇಕು. ಮಕ್ಕಳು ಸಜ್ಜನರಾಗಿ ಬೆಳೆದು ಸಮಾಜದ ಕಣ್ಮಣಿಯಾಗುವುದು, ದುರ್ಜನರಾಗಿ ಬೆಳೆದು ಸಮಾಜಕ್ಕೆ ಕಂಟಕವಾಗುವುದು ಬಾಲ್ಯದಲ್ಲಿ ತಂದೆ ತಾಯಿಯಂದಿರು ನೀಡಿದ ಸಂಸ್ಕಾರದಿಂದಲೇ ಎನ್ನಬಹುದು. ಮಕ್ಕಳನ್ನು ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು ಬೇಡ. ಪಕ್ಕದ ಮನೆಯ ಹುಡುಗ ರ್ಯಾಂಕ್ ಬಂದಿರಲಿ, ತಮ್ಮನ ಮಗಳು ರನ್ನಿಂಗ್ ರೇಸ್ನಲ್ಲಿ ಬಂಗಾರದ ಪದಕ ಗಳಿಸಿರಲಿ, ಅವರೊಂದಿಗೆ ನಮ್ಮ ಮಕ್ಕಳನ್ನು ಹೋಲಿಸುವುದು ಬೇಡವೇ ಬೇಡ. ಪ್ರತಿಯೊಂದು ಮಗುವೂ ಕೂಡ ಅದ್ವಿತೀಯ. ನಮ್ಮ ಮಗ ಶ್ರೇಷ್ಠ ಪತ್ರಕರ್ತನಾಗಬಹುದು, ನಿಮ್ಮ ಮಗಳು ದೊಡ್ಡ ಗಾಯಕಿಯಾಗಬಹುದು. ಯಾರಿಗೆ ಗೊತ್ತು ಯಾರ ಮನದ ಒಲೆಯ ಮೇಲೆ ಅದ್ಯಾವ ಪಕ್ವಾನ ಬೇಯುತ್ತಿದೆಯೋ ಏನೋ. ಬಾಲ್ಯ ಎಂದರೆ ಮೋಜು ಮಸ್ತಿಗಳ ತಾಣ, ನೆನಪುಗಳ ನೆಲೆವೀಡು. ಬಾಲ್ಯ ಮತ್ತು ಹರೆಯದಲ್ಲಿ ಹೆಚ್ಚಾಗಿ ಮಕ್ಕಳು ಮನೆಗಿಂತ ಗೆಳೆಯರ ಬಳಗದಲ್ಲಿರಲು ಇಷ್ಟಪಡುತ್ತಾರೆ. ಮಕ್ಕಳ ಸ್ನೇಹಿತರ ಬಗ್ಗೆ ಸೂಕ್ಷ್ಮ ನಿಗಾ ಇಡೋಣ. ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಎಂಬುದನ್ನು ಒತ್ತಿ ಹೇಳೋಣ. ಗೆಳೆತನಕ್ಕೆ ಜಾತಿ, ಮತ ಧರ್ಮ, ಸಿರಿತನ, ಬಡತನ, ವಯಸ್ಸು, ಬಣ್ಣ, ಭಾಷೆಗಳು ಮಾನದಂಡಗಳಲ್ಲವೇ ಅಲ್ಲ. ಗುಣ ನೋಡಿ ಗೆಳೆತನ ಮಾಡಲು ಸಲಹೆ ನೀಡೋಣ. ಮಕ್ಕಳು ಬಾಲ್ಯದಲ್ಲಿ ಪಡೆಯುವಂತಹ ಅನುಭವಗಳು ಅವರ ಮುಂದಿನ ಬದುಕಿಗೆ ಬುತ್ತಿಗಂಟಿನಂತೆ ಜೊತೆಗೇ ಬರುತ್ತವೆ. ಮಕ್ಕಳು ಅನುಭವಿಸಿದ ಸಂತಸದ ಕ್ಷಣಗಳು ಅವರ ಬಾಳಬುತ್ತಿಯಲ್ಲಿ ಸಿಹಿ ತುತ್ತಾಗಿಯೂ, ಕಷ್ಟ ಕಾರ್ಪಣ್ಯ ಅವಮಾನದ ಅನುಭವಗಳು ಕಹಿ ತುತ್ತಾಗಿಯೂ ಪರಿಣಮಿಸುತ್ತವೆ. ಬಾಲ್ಯದಲ್ಲಿ ಮಕ್ಕಳು ಪ್ರಕೃತಿಯೊಂದಿಗೆ ಪರಿಪೂರ್ಣವಾಗಿ ಬೆಳೆಯಲು

0: ಪಾಲಕರು ಅವಕಾಶ ಮಾಡಿಕೊಡಬೇಕು. ಮಕ್ಕಳು ಬಿಸಿಲಿನಲ್ಲಿ ಬಾಡಿ, ಮಳೆಯಲ್ಲಿ ನೆನೆದು ಮತ್ತು ಚಳಿಯಲ್ಲಿ ನಡುಗಿ ಅನುಭವ ಪಡೆಯಬೇಕು. ತಂದೆ ತಾಯಂದಿರು ತಮ್ಮ ಅಧಿಕಾರ, ಸ್ಥಾನಮಾನ, ಜನಪ್ರಿಯತೆಗಳನ್ನು ಮಕ್ಕಳ ವಿಷಯದಲ್ಲಿ ತರಲೇಬಾರದು. ಮಕ್ಕಳಿಗೆ ಇವೆಲ್ಲ ಬೇಕಾಗಿಯೂ ಇಲ್ಲ. ಅವರಿಗೆ ಬೇಕಾಗಿರುವುದು ಅವರ ಮಾತು ಕೇಳುವ, ಅವರ ನೋವಿಗೆ ಸ್ಪಂದಿಸುವ ಸ್ನೇಹ ಜೀವಿಗಳಾಗಿರುವ ಅಪ್ಪ ಅಮ್ಮಂದಿರು ಮಾತ್ರ. ಸೊ ಮಕ್ಕಳೊಂದಿಗೆ ಮಕ್ಕಳಾಗಿ ಬಿಡೋಣ. ದಿನನಿತ್ಯದ ಜೀವನದಲ್ಲಿ ಹೊಂದಾಣಿಕೆಯು ತುಂಬಾ ಮುಖ್ಯ. ಮನೆ, ನೆರೆಹೊರೆ, ಶಾಲೆ, ಕಾಲೇಜು, ಪಾರ್ಕು, ಬಸ್ ನಿಲ್ದಾಣ, ಆಸ್ಪತ್ರೆ, ಹೋಟೆಲು, ಸಿನಿಮಾ ಮಂದಿರ, ಹೀಗೆ ಎಲ್ಲ ಕಡೆ ಹೊಂದಾಣಿಕೆಯಿಂದ ಬದುಕಲು ಮಕ್ಕಳಿಗೆ ತಂದೆ ತಾಯಿಗಳಾದ ನಾವು ಮಾರ್ಗದರ್ಶನ ಮಾಡಬೇಕು. ಕುಟುಂಬದಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅತ್ತೆ, ಮಾವ, ಹೀಗೆ ಸಂಬಂಧಿಕರೊಡನೆ ಪ್ರೀತಿ ವಾತ್ಸಲ್ಯದಿಂದ ಬದುಕುವುದನ್ನು ಹೇಳಿಕೊಡಬೇಕು. ಸಮಾಜದಲ್ಲಿ ನೆರೆಹೊರೆ, ಸ್ನೇಹಿತರು, ವೃತ್ತಿ ಬಾಂಧವರು, ಅಧಿಕಾರಿಗಳು ಮುಂತಾದವರೊಡನೆ ಬೆರೆತು ನಡೆದಾಗಲೇ ಬದುಕು ಸುಂದರವಾಗುತ್ತದೆ. ಮಕ್ಕಳ ಎಲ್ಲ ಚಟುವಟಿಕೆಗಳಲ್ಲಿ ಪಾಲಕರು ಮೂಗು ತೂರಿಸುವುದು ಬೇಡ. ಶಾಲೆ, ಗೆಳೆಯರು, ಓದಬೇಕಾದ ವಿಷಯ, ಆಯ್ಕೆ ಮಾಡಬೇಕಾಗಿರುವ ವೃತ್ತಿಗಳೆಲ್ಲವನ್ನು ತಂದೆ ತಾಯಿ ನಿರ್ಧರಿಸುವುದು ಬೇಡ. ಮಕ್ಕಳು ತಮ್ಮಿಷ್ಟದಂತೆಯೇ ಬದುಕಲಿ. ಬದುಕಿನ ಪ್ರತಿಯೊಂದು ಕ್ಷಣವನ್ನು ಆಸ್ವಾದಿಸುವಂತೆ ಮಕ್ಕಳನ್ನು ತಯಾರಿಗೊಳಿಸೋಣ. ಬದುಕಿನಲ್ಲಿ ಇರುವ ಆಯ್ಕೆಗಳನ್ನು ಮಕ್ಕಳ ಮುಂದಿಡೋಣ. ಸರಿಯಾದ ಆಯ್ಕೆಯನ್ನು ಇಷ್ಟಪಟ್ಟು ಮಕ್ಕಳೇ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿ. ತಪ್ಪಿದಾಗ ಸರಿಯಾದ ದಾರಿಗೆ ತರೋಣ. ಅವಶ್ಯವಿದ್ದಾಗ ಮಾರ್ಗದರ್ಶನ ಮಾಡೋಣ. ಅಮೆರಿಕೆಯ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ರವರು ಮಕ್ಕಳಿಗೆ ತಿಳಿಸಿಕೊಡಬೇಕಾದ ಮೌಲ್ಯಗಳ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಪರೀಕ್ಷೆಗಳಲ್ಲಿ ನಕಲು ಮಾಡಿ ಗಳಿಸುವ 80 ಅಂಕಗಳಿಗಿಂತ ಸ್ವತಃ ಪ್ರಾಮಾಣಿಕತೆಯಿಂದ ಬರೆದು ಗಳಿಸುವ 40 ಅಂಕಗಳು ಶ್ರೇಷ್ಠ ಎಂದು ಮಕ್ಕಳಿಗೆ ಹೇಳಿಕೊಡಿ. ದುಡಿಯದೆ ಮತ್ತು ಶ್ರಮ ಪಡದೆ ಪುಕ್ಕಟೆ ಸಿಗುವ $100 ಬೆವರು ಸುರಿಸಿ ದುಡಿದು ಗಳಿಸುವ $3 ಶ್ರೇಷ್ಠ ಎಂದು ಮಕ್ಕಳಿಗೆ ತಿಳಿಸಿ. ಅಬ್ರಹಾಂ ಲಿಂಕನ್ ರವರು ಹೇಳ್ತಾರೆ, ಬೊಬ್ಬೆ ಇಡುವ ಜನಸಮೂಹದ ಶಬ್ದಗಳಿಗೆ ಕಿವಿ ಮುಚ್ಚುವ ಹಾಗೂ ಸರಿಯೆನಿಸಿದ್ದನ್ನು ಮಾಡುವ ಮನೋಭಾವನೆಗಳನ್ನು ಬೆಳೆಸಿ. ಸೋಲುವುದು ತಪ್ಪೇನಲ್ಲ, ಆದರೆ ಗೆಲುವನ್ನು ತುಂಬಾ ಕಷ್ಟಪಟ್ಟು ಗಳಿಸಬೇಕೆಂಬುದನ್ನು ಮಕ್ಕಳಿಗೆ ತಿಳಿಸಿಕೊಡಿ. ಮಕ್ಕಳು ಗುಂಪಿನಲ್ಲಿ ನುಗ್ಗುತ್ತಿರುವ ಸಮೂಹವನ್ನೇ ಕುರುಡಾಗಿ ಹಿಂಬಾಲಿಸದಿರಲು ಮಾರ್ಗದರ್ಶನ ಮಾಡಿ. ಗೆಲುವನ್ನು ಆನಂದದಿಂದ ಸ್ವೀಕರಿಸುವಂತೆ, ಸೋಲನ್ನು ಪ್ರಾಂಜಲ ಮನಸ್ಸಿನಿಂದ ಸ್ವೀಕರಿಸುವುದನ್ನ ಮಕ್ಕಳಿಗೆ ಹೇಳಿಕೊಡಿ. ಸುಖವಾದಾಗ ಹಿರಿಹಿರಿ ಹಿಗ್ಗದೆ, ದುಃಖವಾದಾಗ ಕುಗ್ಗಿ ಹೋಗದೆ ಸಮಚಿತ್ತ ವ್ಯಕ್ತಿತ್ವ ಕಾಪಾಡಿಕೊಳ್ಳುವುದನ್ನು ಮಕ್ಕಳಿಗೆ ತಿಳಿಸಿ. ಎಂತಹ ಅರ್ಥಪೂರ್ಣ ಮಾತುಗಳಲ್ಲವೇ! ಲಿಂಕನ್ನರ ಈ ಸಲಹೆಗಳು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಭದ್ರ ಬುನಾದಿ ಹಾಕುವಲ್ಲಿ ಸಂಪೂರ್ಣ ಸಹಕಾರಿಯಾಗಿವೆ. ಬನ್ನಿ, ನಾವು ಕೂಡ ಮಕ್ಕಳಿಗೆ ಅತ್ಯುತ್ತಮ ತಂದೆ ತಾಯಂದಿರಾಗಿ, ಸ್ನೇಹಿತರಾಗಿ, ಶಿಕ್ಷಕರಾಗಿ, ಅಡುಗೆಯವರಾಗಿ, ವಿಮರ್ಶಕರಾಗಿ, ವೈದ್ಯರಾಗಿ, ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾ ನಮ್ಮ ಮಕ್ಕಳನ್ನು ಸಮಾಜದ ಆಸ್ತಿಯನ್ನಾಗಿ ಮಾಡೋಣ. ನಮಸ್ಕಾರಗಳು.
1: ಮಕ್ಕಳ ವ್ಯಕ್ತಿತ್ವ ವಿಕಾಸ ಹೇಗೆ ಅಂತ ಇದುವರೆಗೂ ಮಾತನಾಡಿದವರು ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್.

ಆಕಾಶವಾಣಿ ಕಾರವಾರ. ಈಗ ಸಮಯ 8 ಗಂಟೆಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಚಲಿಸ್ತಾ ಇರುವಂತಹ ವಾಹನವನ್ನ ಹಠಾತ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸೋದ್ರಿಂದ ಶೇಕಡ 30% ಇಂಧನ ವ್ಯರ್ಥ ಆಗತ್ತೆ. ಹಾಗೆ ನಾವು ಮಾಡದೆ ಸಾಕಷ್ಟು ಪ್ರಜ್ಞಾವಂತಿಕೆಯಿಂದ ಗಾಡಿಯನ್ನ ಚಲಾಯಿಸುವುದು ಕೂಡ ಇಂಧನ ಉಳಿತಾಯಕ್ಕೆ ಒಂದು ಮಾರ್ಗ ಅಂತ ಹೇಳಬಹುದು. ಟ್ರಾಫಿಕ್ ನಲ್ಲಿ ಇಂಜಿನ್ ಆಫ್ ಮಾಡುವುದು ಬಹಳ ಒಳಿತು. ಹೆಚ್ಚನೆಚ್ಚು ಸಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಹೆಚ್ಚೆಚ್ಚು ಟ್ರಾಫಿಕ್, ಹೆಚ್ಚು ಹೊತ್ತಿನ ಕಾಲ ನಾವು ನಿಂತಿರಬೇಕಾಗತ್ತೆ ಸಿಗ್ನಲ್ಗಳಲ್ಲಿ. ಅಂತಹ ಸಮಯದಲ್ಲಿ ಇಂಜಿನ್ ಆಫ್ ಮಾಡೋದು ಬಹಳ ಒಳ್ಳೆಯದು. ಅಂದರೆ 15 ಸೆಕೆಂಡ್ಗಿಂತ ಹೆಚ್ಚು ಸಮಯ ನಾವು ನಿಂತ್ಕೊಂಡೇ ಇರಬೇಕು ಅಂತಂದರೆ ಅವಾಗ ಇಂಜಿನ್ ಆಫ್ ಮಾಡಿದರೆ ಬಹಳ ಒಳ್ಳೆಯದು. ಹೀಗೆ ನಾವು ಈ ಇಂಧನವನ್ನು ಉಳಿತಾಯ ಮಾಡಬಹುದು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿ ಹಾಡಿರುವಂತಹ ಪದವಿ ಪೂರ್ವ ಚಿತ್ರದ ಗೀತೆ, ಜೊತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಶಾಮ್ನೂರು. ಯೋಗರಾಜ್ ಭಟ್ ಬರೆದಿರುವ ಗೀತೆ ಇದು.

ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಇಂಧನವನ್ನು ಉಳಿಸಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೆಚ್ಚಾಗಿ ಇಂಧನಗಳು ಹೇಗೆ ಪೋಲಾಗ್ತಾವೆ ಅನ್ನೋದರಲ್ಲಿ ಕೆಲವೊಮ್ಮೆ ನಮ್ಮ ವಾಹನಗಳ ಟೈರ್ಗಳಲ್ಲಿ ಗಾಳಿ ಕಮ್ಮಿ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚೆಚ್ಚು ಇಂಧನಗಳ ಬಳಕೆ ಆಗ್ತಾ ಇರುತ್ತೆ. ಹಾಗಾಗಿ ಸದಾ ನಮ್ಮ ಗಾಡಿಯ ಗಾಳಿಗಳು ಅದು ಗಾಳಿ ಅದರಲ್ಲಿ ತುಂಬಿಕೊಂಡು ಇದೆಯಾ ಅನ್ನೋದನ್ನು ನಾವು ಪರೀಕ್ಷಿಸ್ತಾ ಇರಬೇಕು. ವಾರಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ನಾವು ಟೈರ್ಗಳಿಗೆ ಗಾಳಿಯನ್ನು ಪರಿಶೀಲಿಸಬೇಕು. ಜೊತೆಗೆ ವಾಹನದ ತೂಕವನ್ನು ಇಳಿಸಬೇಕು. ಅಂದರೆ ವಾಹನದಲ್ಲಿ ಹೆಚ್ಚೆಚ್ಚು ತೂಕಗಳನ್ನು ಕ್ಯಾರಿ ಮಾಡದೆ ಆದಷ್ಟು ನಾವು ಹಗುರವಾಗಿ ಇರುವಂತಹ ಪದಾರ್ಥಗಳನ್ನು ಮಾತ್ರ ತೆಗೆದುಕೊಂಡು ಹೋಗೋದ್ರಿಂದ ಕೂಡ ಇಂಧನವನ್ನು ಉಳಿಸಬಹುದು. ಯಾಕೆಂತಂದರೆ ತೂಕ ಹೆಚ್ಚಾದಷ್ಟು ಮೈಲೇಜ್ ಕೂಡ ಕಡಿಮೆ ಆಗುತ್ತೆ. ಬನ್ನಿ ಮುಂದಿನ ಗೀತೆನ ಕೇಳೋಣ. ಪ್ರೇಮಂ ಪೂಜ್ಯಂ ಚಿತ್ರದಿಂದ ಆಯ್ದ ಗೀತೆ. ಅರ್ಮಾನ್ ಮಲ್ಲಿಕ್ ಮೃದುಲ ವಾರಿಯರ್ ಗೀತೆಯನ್ನು ಆಡಿದ್ದಾರೆ. ಗೀತೆಯನ್ನು ಬರೆದು ಸಂಗೀತ ಕೆಳಪಡಿಸಿದ್ದಾರೆ ರಾಘವೇಂದ್ರ ಬಿ ಎಸ್.

ದೈನಂದಿನ ಜೀವನದಲ್ಲಿ ನಾವು ಇಂಧನವನ್ನು ಹೇಗೆ ಉಳಿತಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಹೌದು, ನಮ್ಮ ವಾಹನಗಳ ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡ್ತಾ ಇದ್ರೆ ಹಾಗೂ ಕೂಡ ನಾವು ಇಂಧನವನ್ನು ಉಳಿಸಬಹುದು. ಹೇಗೆ ಅಂತಂದರೆ, ಕಾಲಕಾಲಕ್ಕೆ ನಾವು ನಮ್ಮ ವಾಹನವನ್ನು ಸರ್ವಿಸ್ಗೆ ಕೊಡಬೇಕು. ಹಾಗೆ ಮಾಡೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ನಮ್ಮ ವಾಹನದ ಇಂಜಿನ್ ಅದು ಸರಿಯಾದ ಪ್ರಮಾಣದಲ್ಲಿ ಇಂಧನವನ್ನು ಬಳಸ್ಕೊಳ್ಳುತ್ತೆ. ಒಂದು ವೇಳೆ ನಾವು ಕಾಲಕಾಲಕ್ಕೆ ಸರ್ವಿಸ್ ಮಾಡಿಲ್ಲ, ಅದರ ನಿರ್ವಹಣೆನ ಸರಿಯಾಗಿ ನಾವು ಮಾಡಿಲ್ಲ ಅಂತಂದರೆ, ಆವಾಗ ಹೆಚ್ಚೆಚ್ಚು ಇಂಧನಗಳು ವ್ಯಯ ಆಗ್ತಾ ಹೋಗ್ತಾವೆ. ಇದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಏನು ಇದರಿಂದ ಒಂದು ಇಂಧನ ದಕ್ಷತೆ ಕೂಡ ಹೆಚ್ಚುತ್ತೆ. ಏರ್ ಫಿಲ್ಟರ್ ಶುದ್ಧೀಕರಣ ಮಾಡ್ತಾ ಇರಬೇಕು. ಇಂಜಿನ್ ಆಯಿಲ್ಗಳ ಬದಲಾವಣೆಯನ್ನು ಕೂಡ ಕಾಲಕಾಲಕ್ಕೆ ಮಾಡ್ತಾ ಇರಬೇಕು. ಭವಿಷ್ಯದಲ್ಲಿ ಪೆಟ್ರೋಲ್ ಮೇಲಿನ ಅವಲಂಬನೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ ಕೂಡ ಅನೇಕ ಪರಿಹಾರ ಕ್ರಮಗಳು ಇದ್ದಾವೆ. ಆ ಎಲ್ಲವನ್ನ ಕೂಡ ನಾವು ಚರ್ಚೆ ಮಾಡ್ತೀವಿ ಇವತ್ತಿನ ಸಿರಿಗದ ಕಾರ್ಯಕ್ರಮದಲ್ಲಿ. ಬನ್ನಿ, ಅದಕ್ಕಿಂತ ಮುನ್ನ ಇನ್ನೊಂದು ಗೀತೆಯನ್ನ ಕೇಳೋಣ. ಬರ್ತಾ ಇದೆ ಅರಿಷಟ್ ವರ್ಗ ಚಿತ್ರದ ಗೀತೆ, ಸಂಜಿತ್ ಹೆಗಡೆ ಹಾಗೂ ಅನನ್ಯ ಭಟ್ ಅವರ ಯುಗಲ ಧ್ವನಿಗಳು. ಪವನ್ ಕುಮಾರ್ ಬರೆದಿರುವ ಗೀತೆಗೆ ಉದಿತ್ ಹರಿದಾಸ್ ಅವರ ಸಂಗೀತ.

ಭವಿಷ್ಯದಲ್ಲಿ ನಾವು ಪೆಟ್ರೋಲ್ ಮೇಲಿನ ಅವಲಂಬನೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕಾಗಬಹುದು. ಅದಕ್ಕೋಸ್ಕರವಾಗಿ ನಾವು ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯ ಬಳಕೆಯನ್ನು ಮಾಡೋದು ಬಹಳ ಉತ್ತಮ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಅದನ್ನೇ ತಮ್ಮ ಭಾಷಣದಲ್ಲಿ ಹೇಳಿದರೆ ಇಂಧನದ ಉಳಿತಾಯ ಮಾಡಬೇಕು, ಅದಕ್ಕೋಸ್ಕರವಾಗಿ ಹೆಚ್ಚೆಚ್ಚು ನಾವು ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು. ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಂತೂ ಕೂಡ ಮೆಟ್ರೋ ಸಾಕಷ್ಟು ಒಂದು ಅನುಕೂಲಕರವಾಗಿದೆ. ಜೊತೆಗೆ ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಸಿಟಿ ಬಸ್ಗಳ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಏರಿಯಾಗಳಿಗೂ ಕೂಡ ಬಸ್ಗಳು ಸಿಗುತ್ತೆ. ಅಂತಹ ಬಸ್ಗಳಲ್ಲಿ ಹೋಗುವಂತಹ ರೂಢಿಯನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡ್ರೆ ಹಾಗೆ

0: ರೂಢಿಯಾದಾಗ ನಮ್ಮ ಜೀವನ ಖಂಡಿತವಾಗಿ ಕೂಡ ಸುಗಮವಾಗುತ್ತೆ, ಈ ಕಡೆಗೆ ಇಂಧನ ಕೂಡ ಉಳಿತಾಯ ಆಗತ್ತೆ. ಅಷ್ಟೇ ಅಲ್ಲ, ಇನ್ನು ನಾವು ಬಾಡಿಗೆ ವೆಹಿಕಲ್ಗಳನ್ನು ಮಾಡ್ಕೊಂಡು ಹೋಗಬೇಕಾದ್ರೆ ಕಾರ್ ಪೂಲಿಂಗ್ ಇತ್ಯಾದಿಗಳನ್ನು ಕೂಡ ನಾವು ಬಳಸಬಹುದು. ಒಂದೇ ಕಚೇರಿ ಅಥವಾ ಒಂದೇ ಮಾರ್ಗದಲ್ಲಿ ಹೋಗುವಂತಹ ಸಹ ಪ್ರಯಾಣಿಕರ ಜೊತೆಗೆ ನಾವು ನಮ್ಮ ಟ್ರಾವೆಲ್ ಶೇರ್ ಅಂತ ನಾವೇನು ಕರಿತೀವಿ ಅಥವಾ ಕಾರ್ ಪೂಲಿಂಗ್ ಅಂತ ಕರಿತೀವಿ, ಹಾಗೆ ನಾವು ಮಾಡಿಕೊಂಡು ಹೋಗೋದ್ರಿಂದ ಕೂಡ ಇಂಧನ ಉಳಿತಾಯದ ಒಂದು ವಿಚಾರ ಮಾಡಬಹುದು. ಹಾಗೆಯೇ ಇಲೆಕ್ಟ್ರಿಕಲ್ ವಾಹನಗಳು ಅಂದರೆ ಇವಿ ಅಂತ ಹೇಳ್ತೀವಲ್ಲ, ವಿದ್ಯುತ್ ವಾಹನಗಳ ಖರೀದಿಯನ್ನು ಕೂಡ ಮಾಡಬಹುದು. ಅದಕ್ಕೂ ಕೂಡ ಸಾಕಷ್ಟು ಸರ್ಕಾರದ ಕಡೆಯಿಂದ ಸಬ್ಸಿಡಿಗಳೆಲ್ಲ ಕೂಡ ಸಿಗ್ತಾ ಇದೆ. ಇಲೆಕ್ಟ್ರಿಕಲ್ ಸ್ಕೂಟರ್ ಅಥವಾ ಇವಿ ಕಾರ್ಗಳನ್ನ ಆಯ್ಕೆ ಮಾಡಿಕೊಳ್ಬಹುದು, ಪರ್ಯಾಯ ಇಂಧನಗಳ ಬಳಕೆಯನ್ನು ಕೂಡ ನಾವು ಮಾಡಿಕೊಳ್ಬಹುದು. ಸಿ ಎನ್ ಜಿ ಅಥವಾ ಹೈಬ್ರಿಡ್ ತಂತ್ರಜ್ಞಾನ ಇರುವಂತಹ ವಾಹನಗಳನ್ನು ನಾವು ಬಳಸೋದ್ರಿಂದ ಪೆಟ್ರೋಲ್ ಬಳಕೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿ ಕೇಳಿ ಈ ಬಂಧನ ಚಿತ್ರದ ಗೀತೆ. ಗೀತರಚನೆ ಜಯನ್ ಕೈಕಿಣಿ, ಸಂಗೀತ ಮನೋಮೂರ್ತಿಯೇ.

ಉದಿತ್ ನಾರಾಯಣ್, ಸುನಿಧಿ ಚೌಹಾಣ್ ಹಾಗೂ ಸ್ಟೀಫನ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ಜಯನ್ ಕಾಯ್ಕಿಣಿಯವರ ಸಾಹಿತ್ಯ ಹಾಗೂ ಮನೋಮೂರ್ತಿಯವರ ಸಂಗೀತವಿತ್ತು. ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:45. ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಅಭಿವೃದ್ಧಿ ಮತ್ತು ವಿಕಸಿತ ಭಾರತ 2047 ದೂರದೃಷ್ಟಿಯೊಂದಿಗೆ ಜೋಡಿಸುವ ಮೂಲಕ ಗ್ರಾಮೀಣ ಉದ್ಯೋಗ ಚೌಕಟ್ಟನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತದೆ. ಈ ಕಾಯ್ದೆಯು ಎಲ್ಲಾ ಗ್ರಾಮೀಣ ಕುಟುಂಬಗಳಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತ್ರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುತ್ತದೆ. ಈ ಚೌಕಟ್ಟು ಫಲಿತಾಂಶ ಆಧಾರಿತ ಕೆಲಸಗಳು ಮತ್ತು ಡಿಜಿಟಲ್ ಸಂಯೋಜಿತ ಯೋಜನೆಯ ಮೂಲಕ ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯದ ಆಸ್ತಿಗಳು ಮತ್ತು ವಿಪತ್ತು ಸನ್ನದ್ಧತೆಗೆ ಆದ್ಯತೆ ನೀಡುತ್ತದೆ. ಬಯೋಮೆಟ್ರಿಕ್ ದೃಢೀಕರಣ, ಜಿಯೋ ರೆಫರೆನ್ಸಿಂಗ್, ಡಿಜಿಟಲ್ ಮೇಲ್ವಿಚಾರಣೆ ಮತ್ತು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಗಳ ಮೂಲಕ ತಂತ್ರಜ್ಞಾನ ಚಾಲಿತ ಆಡಳಿತವು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಕಡ್ಡಾಯ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು, ವ್ಯವಸ್ಥಿತ ಮೇಲ್ವಿಚಾರಣಾ ಕಾರ್ಯವಿಧಾನಗಳು ಮತ್ತು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಗಳು ಅನುಷ್ಠಾನವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಈ ಕಾಯ್ದೆಯು ಗ್ರಾಮೀಣ ಉದ್ಯೋಗವನ್ನು ಸುಸ್ಥಿರ ಗ್ರಾಮದ ಅಭಿವೃದ್ಧಿ ಮತ್ತು ಬಾಳಿಕೆ ಬರುವ ಆಸ್ತಿ ಸೃಷ್ಟಿಯ ಉತ್ಪಾದಕ ಪ್ರೇರಕ ಶಕ್ತಿಯನ್ನಾಗಿ ರೂಪಿಸುತ್ತದೆ. ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯದ ಖಾತ್ರಿ ಯೋಜನೆ ಗ್ರಾಮೀಣ ಕಾಯ್ದೆ 2025 ಜುಲೈ 1 ಜಾರಿಗೆ ಬರುವಂತೆ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಧಿಸೂಚಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅದೇ ದಿನಾಂಕದಿಂದ ರದ್ದಾಗುತ್ತದೆ. ಕೌಶಲ್ಯರಹಿತ ಶಾರೀರಿಕ ಕೆಲಸವನ್ನು ಮಾಡಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ಈ ಕಾಯ್ದೆಯು ಪ್ರಸ್ತಾಪಿಸುತ್ತದೆ. ಈ ವರ್ಧಿತ ಕ್ರಾಂತಿಯು ಗ್ರಾಮೀಣ ಕುಟುಂಬದ ಆದಾಯ, ಜೀವನೋಪಾಯದ ಭದ್ರತೆ, ಗ್ರಾಮ ಮಟ್ಟದ ಮೂಲಸೌಕರ್ಯ ಸೃಷ್ಟಿ ಮತ್ತು ಸುಸ್ಥಿರ ಗ್ರಾಮೀಣಾಭಿವೃದ್ಧಿಗೆ ನೂತನ ಚೈತನ್ಯವನ್ನು ನೀಡುವ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ಇದು ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಗ್ರಾಮೀಣ ಜೀವನೋಪಾಯಗಳು, ಸ್ಥಳೀಯ ಆರ್ಥಿಕ ಬೆಳವಣಿಗೆ ಮತ್ತು ಹವಾಮಾನ ಸಂಬಂಧಿತ ಸವಾಲುಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಹಲವು ದಶಕಗಳಿಂದ ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಕಾರ್ಯತಂತ್ರದ ಅವಿಭಾಜ್ಯ ಅಂಗವಾಗಿವೆ. ಅರೆ ಉದ್ಯೋಗ ಮತ್ತು ಜೀವನೋಪಾಯದ ಅಭದ್ರತೆಯನ್ನು ಎದುರಿಸುತ್ತಿರುವಂತಹ ಗ್ರಾಮೀಣ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ನೀಡುತ್ತವೆ. ಕಾಲಾನಂತರದಲ್ಲಿ ವಿಸ್ತರಿತ ಸಾಮಾಜಿಕ ರಕ್ಷಣೆ, ಸುಧಾರಿತ ಭೌತಿಕ ಮತ್ತು ಡಿಜಿಟಲ್ ಸಂಪರ್ಕ, ವರ್ಧಿತ ಹಣಕಾಸು ಒಳಗೊಳ್ಳುವಿಕೆ ಮತ್ತು ಜೀವನೋಪಾಯದ ವೈವಿಧೀಕರಣಗಳಿಂದಾಗಿ ಗ್ರಾಮೀಣ ಆರ್ಥಿಕತೆಯು ಗಮನಾರ್ಹ ರೂಪಾಂತರಕ್ಕೆ ಒಳಗಾಗಿದೆ. ವರ್ಧಿತ ಖಾತ್ರಿಯು ಗ್ರಾಮೀಣಾಭಿವೃದ್ಧಿಯ ವೇಗವರ್ಧಿತ ಗತಿಗೆ ಬೆಂಬಲ ನೀಡಲು, ಹೆಚ್ಚಿನ ಆದಾಯದ ಭದ್ರತೆಯನ್ನು ಒದಗಿಸಲು ಮತ್ತು ವಿಸ್ತರಿತ ಉದ್ಯೋಗದ ಅವಕಾಶಗಳ ಮೂಲಕ ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಿದೆ. ವಿಬಿಜಿರಾಮ್ಜಿ ಕಾಯ್ದೆ 2025 ಎಂಬುದು ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ರಾಷ್ಟೀಯ ದೂರದೃಷ್ಟಿಯೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದಂತಹ ಸಮಗ್ರ ಶಾಸನಾತ್ಮಕ ಮರುಹೊಂದಿಕೆಯಾಗಿದೆ. ಡಿಸೆಂಬರ್ 2025 ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆಯು 2 ದಶಕಗಳ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಬದಲಿಸುತ್ತದೆ. ಇದು ಕೇವಲ ಕಲ್ಯಾಣ ಮಧ್ಯಸ್ಥಿಕೆಯ ಬದಲಾಗಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಮೂಲಸೌಕರ್ಯದ ಸಮಗ್ರ ಸಾಧನವಾಗಿ ಗಮನವನ್ನು ಬದಲಾಯಿಸುತ್ತದೆ. ಈ ವರ್ಧಿತ ಖಾತ್ರಿಯು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಲು, ಆದಾಯದ ಸ್ಥಿರತೆಯನ್ನು ಸುಧಾರಿಸಲು, ಗ್ರಾಮೀಣ ಬಳಕೆಯನ್ನು ಬೆಂಬಲಿಸಲು ಮತ್ತು ದುರ್ಬಲ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಚೌಕಟ್ಟನ್ನು ಉದ್ಯೋಗ್ ಭಿ ಸಮ್ಮಾನ್ ಭಿ, ಅಂದರೆ ಉದ್ಯೋಗವೂ ಕೂಡ ಗೌರವವೂ ಕೂಡ, ಅಂದರೆ ಗೌರವದೊಂದಿಗೆ ಉದ್ಯೋಗ ಎಂಬ ತತ್ವದ ಸುತ್ತ ವಿನ್ಯಾಸಗೊಳಿಸಲಾಗಿದೆ. ಇದರ ಉದ್ದೇಶ ಕೇವಲ ಕೂಲಿ ಉದ್ಯೋಗವನ್ನು ಒದಗಿಸುವುದು ಮಾತ್ರವಲ್ಲದೆ ದೀರ್ಘಕಾಲೀನ ಗ್ರಾಮದ ಅಭಿವೃದ್ಧಿಗೆ ಕೊಡುಗೆ ನೀಡುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಸಾರ್ವಜನಿಕ ಆಸ್ತಿಯ ಸೃಷ್ಟಿಯಲ್ಲಿ ಗ್ರಾಮೀಣ ಕಾರ್ಮಿಕರು ಸಕ್ರಿಯ ಭಾಗಿಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಮಹಾತ್ಮ ಗಾಂಧಿ ನರೇಗಾದಿಂದ ನೂತನ ಚೌಕಟ್ಟಿಗೆ ಪರಿವರ್ತನೆಯನ್ನು ತಡೆರಹಿತ ಮತ್ತು ಕಾರ್ಮಿಕ ಸ್ನೇಹಿ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವಂತಹ ಇ ಕೆವೈಸಿ ಪರಿಶೀಲಿಸಿದ ಜಾಬ್ ಕಾರ್ಡ್ಗಳು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ವಿತರಿಸುವವರೆಗೆ ಮಾನ್ಯವಾಗಿರುತ್ತದೆ. ಪ್ರಸ್ತುತ ಜಾಬ್ ಕಾರ್ಡ್ಗಳನ್ನು ಹೊಂದಿರದ ಕಾರ್ಮಿಕರು ನೋಂದಣಿ ಮತ್ತು ನೂತನ ಕಾರ್ಡ್ಗಳ ವಿತರಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇವಲ ಈ ಕೆವೈಸಿ ಬಾಕಿ ಇರುವ ಕಾರಣಕ್ಕಾಗಿ ಕಾರ್ಮಿಕರಿಗೆ ಉದ್ಯೋಗವನ್ನು ನಿರಾಕರಿಸಲಾಗುವುದಿಲ್ಲ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ಕೆಲಸದ ಸ್ಥಳಗಳೂ ಸೇರಿದಂತೆ ಈ ಕೆವೈಸಿ ಪೂರ್ಣಗೊಳಿಸಲು ಸುಗಮಗೊಳಿಸುವ ಕಾರ್ಯವಿಧಾನಗಳನ್ನು ಒದಗಿಸಲಾಗಿದೆ. ಕಾರ್ಮಿಕರು ಮೌಖಿಕವಾಗಿ ಅಸ್ತಿತ್ವದಲ್ಲಿರುವಂತಹ ಫಾರ್ಮ್ 6 ಚೌಕಟ್ಟಿನ ಮೂಲಕ, ಲಿಖಿತವಾಗಿ ಅಥವಾ ಡಿಜಿಟಲ್ ವೇದಿಕೆಗಳ ಮೂಲಕ ಉದ್ಯೋಗ

ಖಾಸಗಿ ಬೇಡಿಕೆಯನ್ನು ಮುಂದುವರಿಸಬಹುದು. ನಿಗದಿತ ಕಾಲಮಿತಿಯೊಳಗೆ ಉದ್ಯೋಗವನ್ನು ಒದಗಿಸುವುದನ್ನು ಮುಂದುವರಿಸಲಾಗುವುದು. ಒಂದು ವೇಳೆ ವಿಫಲವಾದಲ್ಲಿ ಕಾರ್ಮಿಕರು ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆಯು ಹಣಕಾಸು ವರ್ಷದ ಮೊದಲ 30 ದಿನಗಳವರೆಗೆ ಅಧಿಸೂಚಿತ ವೇತನ ದರದ 1/4 ಭಾಗಕ್ಕಿಂತ ಕಡಿಮೆ ಇಲ್ಲದಂತೆ ಮತ್ತು ಹಣಕಾಸು ವರ್ಷದ ಉಳಿದ ಅವಧಿಗೆ ಅಧಿಸೂಚಿತ ವೇತನ ದರದ 1/2 ಕಡಿಮೆ ಇಲ್ಲದಂತೆ ಪಾವತಿಸಬೇಕಾಗುತ್ತದೆ. ಆ ಮೂಲಕ ಉದ್ಯೋಗದ ಕಾನೂನು ಖಾತ್ರಿ ಮತ್ತು ಅನುಷ್ಠಾನ ಚೌಕಟ್ಟಿನ ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಪಾರದರ್ಶಕತೆಯನ್ನು ಬಲಪಡಿಸಲು ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವೇತನವನ್ನು ನೇರ ಲಾಭ ವರ್ಗಾವಣೆ ಮೂಲಕ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸುವುದನ್ನು ಮುಂದುವರಿಸಲಾಗುವುದು. ಈ ಚೌಕಟ್ಟಿನ ಅಡಿಯಲ್ಲಿ ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಸ್ಟರ್ ರೋಲ್ ಮುಚ್ಚಿದ 15 ದಿನಗಳ ಒಳಗೆ ಪಾವತಿಸಬೇಕು. ನಿಗದಿತ ಅವಧಿಗಿಂತ ವೇತನ ಪಾವತಿ ವಿಳಂಬವಾದ ಸಂದರ್ಭಗಳಲ್ಲಿ ಕಾರ್ಮಿಕರು ಕಾಯ್ದೆಗಳ ನಿಬಂಧನೆಗಳ ಪ್ರಕಾರ ವಿಳಂಬ ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಮಸ್ಟರ್ ರೋಲ್ ಮುಚ್ಚಿದ ದಿನಾಂಕದಿಂದ 15 ದಿನಗಳ ಒಳಗೆ ವೇತನ ಪಾವತಿ ಮಾಡದಿದ್ದರೆ ಉದ್ಯೋಗದ ಆಕಾಂಕ್ಷಿಗಳು 16ನೇ ದಿನದಿಂದ ಅನ್ವಯವಾಗುವಂತೆ ವಿಳಂಬದ ಪ್ರತಿದಿನಕ್ಕೆ ಪಾವತಿಸಬೇಕಾದ ವೇತನದ ಶೇಕಡ 0.05% ದರದಲ್ಲಿ ವಿಳಂಬ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕಾಯ್ದೆಯು ಮತ್ತಷ್ಟು ನಿಬಂಧನೆ ನೀಡುತ್ತದೆ. ಈ ಕ್ರಮಗಳು ವೇತನ ವಿತರಣೆಯಲ್ಲಿ ಹೊಣೆಗಾರಿಕೆಯನ್ನು ಬಲಪಡಿಸಲು ಮತ್ತು ಕಾರ್ಮಿಕರಿಗೆ ಸಕಾಲಿಕ ಪಾವತಿಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಕೆಲಸದ ಸ್ಥಳಗಳಲ್ಲಿ ಹಾಜರಾತಿಯನ್ನು ಎನ್ಎಂಎಂಎಸ್ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳು ಮತ್ತು ಮುಖದ ದೃಢೀಕರಣ ಆಧಾರಿತ ಹಾಜರಾತಿ ಕಾರ್ಯವಿಧಾನಗಳ ಮೂಲಕ ಸೆರೆ ಹಿಡಿಯಲಾಗುತ್ತದೆ. ಅದೇ ಸಮಯದಲ್ಲಿ ತಾಂತ್ರಿಕ ಅಥವಾ ನೆಟ್ವರ್ಕ್ ಸಂಪರ್ಕ ಸಂಬಂಧಿತ ಸಮಸ್ಯೆಗಳಿಂದಾಗಿ ನೈಜ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಕ್ತವಾದ ವಿನಾಯಿತಿ ನಿರ್ವಹಣೆ ನಿಬಂಧನೆಗಳನ್ನು ಸಹ ಸೇರಿಸಲಾಗಿದೆ. ಕಾಯ್ದೆಯ ಅಡಿಯಲ್ಲಿ ಗ್ರಾಮೀಣ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಒಂದು ಸುಗಮ ಪರಿವರ್ತನೆಯೇ ಸರ್ಕಾರದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಕಾಯ್ದೆಯ ನಿಬಂಧನೆಗಳು ಪ್ರಾರಂಭವಾದ ದಿನಾಂಕದಿಂದ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಜಾರಿಗೆ ಬರುತ್ತವೆ. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಅದೇ ದಿನಾಂಕದಿಂದ ಅಂದರೆ ಜುಲೈ 1, 2026 ಜಾರಿಗೆ ಬರುವಂತೆ ರದ್ದಾಗುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆ ಪ್ರಾರಂಭವಾಗುವವರೆಗೆ ಮಹಾತ್ಮ ಗಾಂಧಿ ನರೇಗಾ ಅಡಿಯಲ್ಲಿ ಉದ್ಯೋಗವು ತಡೆರಹಿತ ಮತ್ತು ಸುಗಮ ರೀತಿಯಲ್ಲಿ ಮುಂದುವರಿಯುತ್ತದೆ. ಸರ್ಕಾರದ ಅತ್ಯುನ್ನತ ಆದ್ಯತೆಯು ಉದ್ಯೋಗದ ಸಕಾಲಿಕ ಲಭ್ಯತೆ ಮತ್ತು ಕಾರ್ಮಿಕರಿಗೆ ತ್ವರಿತವಾಗಿ ವೇತನ ಪಾವತಿಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅಡೆತಡೆ ಇಲ್ಲದ ಉದ್ಯೋಗದ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು ಬೇಡಿಕೆಯ ಮಾದರಿಗಳು ಮತ್ತು ಕ್ಷೇತ್ರಗಳ ಅಗತ್ಯಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನವನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ನೂತನ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ನೀಡುವವರೆಗೆ ಈ ಕೆವೈಸಿ ಪೂರ್ಣಗೊಳಿಸಿದ ಕಾರ್ಮಿಕರ ಅಸ್ತಿತ್ವದಲ್ಲಿರುವಂತಹ ಜಾಬ್ ಕಾರ್ಡ್ಗಳು ಪರಿವರ್ತನೆಯ ಅವಧಿಯಲ್ಲಿ ಮಾನ್ಯವಾಗಿರುತ್ತವೆ. ಪ್ರಾರಂಭವಾದ ದಿನಾಂಕದಂದು ನರೇಗಾ ಅಡಿಯಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಗಳು ನೂತನ ಕಾಯ್ದೆಯ ಅಡಿಯಲ್ಲಿ ಮುಂದುವರಿಯಬಹುದು. ಉದ್ಯೋಗದ ಬೇಡಿಕೆಯನ್ನು ಪೂರೈಸಲು ನಡೆಯುತ್ತಿರುವಂತಹ ಕಾಮಗಾರಿಗಳು ಸಾಕಾಗದೇ ಇರುವಲ್ಲಿ ಹೊಸ ಕಾಯ್ದೆಯ ಅನುಸೂಚಿ 1 ಅನುಗುಣವಾಗಿ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಅನುಷ್ಠಾನಕ್ಕಾಗಿ ಭಾರತ ಸರ್ಕಾರವು ವ್ಯಾಪಕವಾದ ಹಣಕಾಸಿನ ನಿಬಂಧನೆಗಳನ್ನು ಮಾಡಿದೆ. ಈ ಕಾರ್ಯತಂತ್ರದ ಅಡಿಯಲ್ಲಿ 2026-27 ಹಣಕಾಸು ವರ್ಷಕ್ಕೆ ಕೇಂದ್ರದ ಪಾಲಾಗಿ 95,692.31 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವೊಂದಕ್ಕೆ ಬಜೆಟ್ ಅಂದಾಜು ಹಂತದಲ್ಲಿ ಈವರೆಗೆ ನೀಡಲಾದ ಅತಿ ದೊಡ್ಡ ಹಂಚಿಕೆಯಾಗಿದೆ. ಈ ನಿಬಂಧನೆಯು ಸರ್ಕಾರದ ಆದ್ಯತೆ, ಪ್ರಮಾಣ ಮತ್ತು ಬದ್ಧತೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು ನೂತನ ವೇಗವನ್ನು ಪಡೆಯುವ ನಿರೀಕ್ಷೆ ಇದೆ. ಅಂದಾಜು ರಾಜ್ಯದ ಪಾಲನ್ನು ಒಳಗೊಂಡಂತೆ ಒಟ್ಟು ಕಾರ್ಯಕ್ರಮದ ವೆಚ್ಚವು 1,51,000 ಕೋಟಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ಈ ಬೃಹತ್ ಹಣಕಾಸು ಒದಗಿಸುವಿಕೆಯು ಗ್ರಾಮೀಣ ಆರ್ಥಿಕತೆಯಲ್ಲಿ ದೊಡ್ಡ ಪ್ರಮಾಣದ ರೂಪಾಂತರವನ್ನು ತರುವ, ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಗ್ರಾಮ ಮಟ್ಟದಲ್ಲಿ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುವ ಮತ್ತು ಗ್ರಾಮೀಣ ಕುಟುಂಬಗಳ ಆದಾಯದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಖಚಿತಪಡಿಸುವ ಸರ್ಕಾರದ ವಿಶ್ವಾಸಾರ್ಹ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಪಿಇಒಗಳು, ಮೇಟ್ಗಳು ಮತ್ತು ಗ್ರಾಮ ಉದ್ಯೋಗ ಸೇವಕರು ಮತ್ತು ಇತರ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಪಾತ್ರವು ವಿಬಿಜಿ ರಾಮ್ಜಿಗೆ ಸುಗಮವಾಗಿ ಪರಿವರ್ತನೆಯಾಗುವಲ್ಲಿ ಪ್ರಮುಖವಾಗಿದೆ. ಈ ಕಾಯ್ದೆಯಡಿ ಆಡಳಿತಾತ್ಮಕ ವೆಚ್ಚವನ್ನು 6%-9% ಹೆಚ್ಚಿಸಲಾಗಿದೆ. ಇದು ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಾನವ ಸಂಪನ್ಮೂಲಗಳ ಬಲವರ್ಧನೆ, ಸಂಭಾವನೆ ಪಾವತಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಸುಧಾರಿತ ಅನುಷ್ಠಾನವನ್ನು ಉತ್ತೇಜಿಸುತ್ತದೆ. ಈ ವ್ಯವಸ್ಥಿತ ಸುಧಾರಣೆಯು ತಳಮಟ್ಟದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹೆಚ್ಚು ದಕ್ಷರು ಮತ್ತು ಸಬಲೀಕರಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಕೆಲಸಗಳನ್ನು 4 ಪ್ರಮುಖ

ವಿಷಯಾಧಾರಿತ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ವಿಪರೀತ ಹವಾಮಾನ ಘಟನೆಗಳನ್ನು ತಗ್ಗಿಸುವ ಕೆಲಸಗಳು, ಇದು ಅನುಷ್ಠಾನದಲ್ಲಿ ಹೆಚ್ಚು ಫಲಿತಾಂಶ ಆಧಾರಿತ ಮತ್ತು ಸುಸಂಘಟಿತ ವಿಧಾನವನ್ನು ಶಕ್ತಗೊಳಿಸುತ್ತದೆ. ಕಾಯ್ದೆ ಅಡಿ ಅನುಮತಿಸಲಾದ ಕೆಲಸಗಳು ಕೇವಲ ಸಾಂಪ್ರದಾಯಿಕ ಕಾರ್ಮಿಕ ಆಧಾರಿತ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ. ಆದರೆ ಗ್ರಾಮೀಣ ಜೀವನದ ಗುಣಮಟ್ಟವನ್ನು ನೇರವಾಗಿ ಹೆಚ್ಚಿಸುವ ಬಹು ಆಯಾಮದ ಕೆಲಸಗಳನ್ನು ಒಳಗೊಂಡಿವೆ. ಇದು ಹೆಚ್ಚಿನ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ, ಬಾಡಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುತ್ತದೆ. ಈ ವಿಧಾನವು ಉದ್ಯೋಗದ ಜೊತೆಗೆ ಗೌರವ ಎಂಬ ತತ್ವವನ್ನು ಆಧರಿಸಿದೆ. ಇದರಲ್ಲಿ ಕಾರ್ಮಿಕರು ಅಭಿವೃದ್ದಿ ಪ್ರಕ್ರಿಯೆಯಲ್ಲಿ ಸಕ್ರಿಯ ಭಾಗಿಗಳಾಗಿರುತ್ತಾರೆ. ಪ್ರತಿದಿನದ ಉದ್ಯೋಗವು ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯಗಳ ಸೃಷ್ಟಿಗೆ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲಸಗಳ ವಿಷಯಾಧಾರಿತ ಆದ್ಯತೆಯನ್ನು ಪರಿಚಯಿಸಲಾಗಿದೆ. ಈ ಕೆಲಸಗಳು ಉದ್ಯೋಗ ಸೃಷ್ಟಿ, ಮೌಲ್ಯವರ್ಧನೆ, ಕೃಷಿ ಆಧಾರಿತ ಕೈಗಾರಿಕೆಗಳ ವಿಸ್ತರಣೆ ಮತ್ತು ಸುಧಾರಿತ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಆ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಸ್ಥಿರತೆಯನ್ನು ತರುತ್ತದೆ ಮತ್ತು ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲು ಕಾಲದಲ್ಲಿ ಕೃಷಿ ಕಾರ್ಮಿಕರ ಪೂರೈಕೆಯನ್ನು ಸುಗಮಗೊಳಿಸಲು ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು 60 ದಿನಗಳವರೆಗೆ ವಿರಾಮದ ಅವಧಿಯನ್ನು ಅಧಿಸೂಚಿಸಲು ಕಾಯ್ದೆಯು ರಾಜ್ಯಗಳಿಗೆ ಅಧಿಕಾರ ನೀಡುತ್ತದೆ. ಯೋಜನಾ ಪ್ರಕ್ರಿಯೆಯನ್ನು ಕೆಳಗಿನಿಂದ ಮೇಲಕ್ಕೆ ಎಂಬ ವಿಧಾನದಲ್ಲಿ ರೂಪಿಸಲಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳ ಮೂಲಕ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಕೆಲಸಗಳನ್ನು ಗುರುತಿಸುತ್ತವೆ ಮತ್ತು ಆದ್ಯತೆಯನ್ನು ನೀಡುತ್ತವೆ. ಈ ವ್ಯವಸ್ಥೆಯು ಪಿಎಂ ಗತಿಶಕ್ತಿ, ಜಿಐಎಸ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ವೈಜ್ಞಾನಿಕ ಮತ್ತು ಪ್ರಾದೇಶಿಕ ಯೋಜನೆಯನ್ನು ಖಚಿತಪಡಿಸುತ್ತದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಅನುಸೂಚಿ 2 ಅಡಿಯಲ್ಲಿ ಕೆಲಸದ ಸ್ಥಳದ ಸೌಲಭ್ಯಗಳಿಗೆ ಕಾನೂನು ಖಾತ್ರಿ ನೀಡಲಾಗಿದೆ. ಇದು ಕೇವಲ ಆಡಳಿತಾತ್ಮಕ ವ್ಯವಸ್ಥೆಯಾಗಿ ಉಳಿಯದೆ ಕಾರ್ಮಿಕರ ಗೌರವ ಮತ್ತು ಮಾನವ ಗೌರವದ ಪ್ರಬಲ ಸಂಕೇತವಾಗಿದೆ. ಈ ನಿಬಂಧನೆಯ ಅಡಿಯಲ್ಲಿ ಪ್ರತಿ ಕೆಲಸದ ಸ್ಥಳದಲ್ಲಿ ಶುದ್ದ ಕುಡಿಯುವ ನೀರಿನ ಲಭ್ಯತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಕಾರ್ಮಿಕರನ್ನು ಬಿಸಿಲಿನಿಂದ ರಕ್ಷಿಸಲು ನೆರಳು ಮತ್ತು ವಿಶ್ರಾಂತಿ ಸ್ಥಳಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಲಾಗಿದೆ. ಹೆಚ್ಚುವರಿಯಾಗಿ ಪ್ರತಿ ಕೆಲಸದ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಇದರಿಂದ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ. ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕಾಯ್ದೆಯಲ್ಲಿ ಪ್ರಮುಖ ನಿಬಂಧನೆಗಳನ್ನು ಸೇರಿಸಲಾಗಿದೆ. ಇದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಇರುವ ಕೆಲಸದ ಸ್ಥಳಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳಾ ಕಾರ್ಮಿಕರನ್ನು ನೇಮಿಸಲಾಗುತ್ತದೆ ಮತ್ತು ಅವರಿಗೆ ನಿಗದಿತ ವೇತನದ ದರದಲ್ಲಿ ಹಣ ಪಾವತಿಸಲಾಗುತ್ತದೆ. ಇದರ ಜೊತೆಗೆ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಪಘಾತಗಳ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ. ಆಸ್ಪತ್ರೆಗೆ ದಾಖಲಿಸಬೇಕಾದ ಅಗತ್ಯವಿದ್ದರೆ ವಸತಿ, ಚಿಕಿತ್ಸೆಯ ಔಷಧಗಳು ಮತ್ತು ವೇತನ ದರದ ಅರ್ಧದಷ್ಟು ದೈನಂದಿನ ಭತ್ಯೆಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಸಾವು ಅಥವಾ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ನಿಬಂಧನೆಗಳ ಪ್ರಕಾರ ಪರಿಹಾರ ಧನ ಪಾವತಿಸಲಾಗುತ್ತದೆ. ಮಂಜೂರಾದ ಕೆಲಸಗಳು, ಕಾರ್ಮಿಕರ ಅಂದಾಜುಗಳು, ವೆಚ್ಚ ಮತ್ತು ಸಾಮಗ್ರಿಗಳ ಬಳಕೆಗೆ ಸಂಬಂಧಿಸಿದ ವಿವರಗಳನ್ನು ಪ್ರದರ್ಶಿಸುವ ಕಡ್ಡಾಯ ಜನತಾ ಬೋರ್ಡ್ಗಳ ಮೂಲಕ ಕೆಲಸದ ಸ್ಥಳಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಚೌಕಟ್ಟು ಸಾಪ್ತಾಹಿಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆ ವ್ಯವಸ್ಥೆಗಳು, ಆಸ್ತಿಗಳ ಜಿಯೋ ಟ್ಯಾಗಿಂಗ್, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಮತ್ತು ತಳಮಟ್ಟದಲ್ಲಿ ಪಾರದರ್ಶಕತೆ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಬಲಪಡಿಸಿದ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಿಗೆ ಅವಕಾಶ ನೀಡುತ್ತದೆ. ಸಂರಕ್ಷಣಾ ರಚನೆಗಳು, ನೀರಾವರಿ ಬೆಂಬಲ, ಅಂತರ್ಜಲ ಮರುಪೂರಣ, ಜಲಮೂಲಗಳ ಪುನಶ್ಚೇತನ, ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣದಂತಹ ನೀರು ಸಂಬಂಧಿತ ಕಾಮಗಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜಲಭದ್ರತೆಯನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ఆకాశవాణి క్రీడాలోక సాప్తాహిక క్రీడా సంచికె. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ.

0: ಮುಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು, ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನನ್ನ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
0: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
1: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರ ದ ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 years old, ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 years ಅಟ್ ದ ಏಜ್ ಆಫ್ 8.5 years, ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜ್ ಇಂದಾನೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲಾ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 days ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ, ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 days ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೀಲಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯ್ತು. ಆಮೇಲೆ 20 days ಟ್ರೈನಿಂಗ್ ಆದ್ಮೇಲೆ ಸೀಲಿಂಗ್ ಅಲ್ಲಿ ಇವ್ರು ಬಂದು ನನ್ಗೆ ಇವ್ರ ವ್ಯೂ ಹೇಳಿದ್ರು, ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೀಲಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೀಲಿಂಗ್, ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೀಲಿಂಗ್ ಜರ್ನಿ.
0: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
1: ಬಹಳ ಇಷ್ಟ. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 days ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೂಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರು ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಒಂದು ಸೇಲಿಂಗ್ ಮಾಡಬೇಕು ಅಂತ. ಬಟ್ ಇವೆನ್ಚುಯಲಿ ಆಸ್ ಇನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬಾ ಕಷ್ಟ ಆಯ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ, ಅವರು ಇವ್ರ ಫಿಯರ್ ನ ಹೇಗ್ ಫೈಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ, ದೋ ಲೈಫ್ ಜಾಕೆಟ್ ಇದೆ ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್, ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th year ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವ್ಳ ಲೈಫ್ ಅಲ್ಲಿ ಬರ್ಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ. ಒಂದು ಚಿಕ್ಕ ಏಜ್ ಇಂದಾನೇ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಡ್ ಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ. ಅದ್ರಿಂದ ಸೀಲಿಂಗ್ ಅನ್ನೋದು ಈಸಿ ಆಯ್ತು. ಸೀಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
0: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ?
1: ಎಸ್. ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್, ದೋ ಇದೆರಡು ವಾಟರ್ ಸ್ಪೋರ್ಟ್ ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್. ಹಾಗೆ ಡ್ರಾಗನ್ ಬೋಟ್ ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗ್ ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲಿ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್ ಹೇಗ್ ಸ್ಟಾರ್ಟ್ ಆಗುತ್ತಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಅಲ್ಲಿ ಬೋಟ್ ನಡೆಯುತ್ತೆ. ಒಂದು ಸೇಲ್

0: ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್, ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡ್ಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲ್ ಅಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಲೇಕ್ ಅಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಯ ಜೊತೆ ಏನ್ ಮಾಡಿದ್ರಿ ಅಂದ್ರೆ, ಲೇಕ್ ಅಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕ್ ಅಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋರ್ಡ್ ಬಿದ್ರೆ ಬೋರ್ಡ್ ನಾನ್ ಹೆಂಗ್ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years old, ಹಾರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದ್ ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರಂದ್ರೆ, ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು, ಸೊ ಹಿಂದೆಯಿಂದ ಪುಷ್ ಕೊಡ್ಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬಹುದು, ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ, ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೇಟ್ ಮಾಡಿಲ್ಲ, ಎನಿವೇಸ್ ಅವ್ರ ಗೊತ್ತು ವೇಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು, ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು, ಅಟ್ ಲೀಸ್ಟ್ 100 to 200 meters, 100 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್ ಇದು ಸ್ವಿಮ್ ಮಾಡ್ತಾ ಇದ್ರೆ ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ, ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂದ್ಬಿಟ್ಟು ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವ್ರಿಗೆ ಹೋಯ್ತು. ಹಾಗಾಗಿ ಒನ್ ಫಿಯರ್ ನ ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದನು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂಥಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂಥಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂಥಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದನು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನೂ ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲ ಅವಳು?
0: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದೇನು ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೇಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಟ್ರೈನ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಅದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು, ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿ ಇರಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ,
0: ಕರೆಕ್ಟ್.
1: ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ, ಯಾವ್ದಾದ್ರು ಎಕ್ಸಸೈಸ್ ಇದೆನಾ, ಹೇಗೆ?
0: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗೂ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೈಟ್ ಇಂದ ಮಾಡ್ತಾ ಇದ್ರಿ. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್, ಪೋಲ್ ಹ್ಯಾಂಗಿಂಗ್ಸ್, ಮತ್ತೆ ಲ್ಯಾಟರಲ್ ರೈಸಸ್, ಪುಷ್ಅಪ್ಸ್
1: ಎಲ್ಲ
0: ಮಾಡಿಸಿ ಅಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡ್ದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
2: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ರೆ ನನಗೆ ಸೇಲಿಂಗ್ ಮಾಡ್ಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯ್ನ್ ಆಗ್ಬೇಕು ಅಂತ.
1: ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿಮ್ಗೆ ಬೇಡ ಅನ್ಸ್ತು?
2: ಯಾಕಂದ್ರೆ ನಂಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಸ್ಪೋರ್ಟಿವ್ ಅನ್ಸ್ತು ನಂಗೆ, ಅಂದ್ರೆ ನೀರಲ್ಲಿ ಹೋಗ್ದೆ ಅಂದ್ರೆ ನಂಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ, ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯ, ಹಾಗಾಗಿ ನಿಮ್ಗೆ ಸೇಲಿಂಗ್ ಮತ್ತೆ ಡ್ರಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
2: ಹೌದು.
1: ಸಮನ್ವಿ, ಈಗ ನಿನ್ಗ ಒಂದ್ 12 years, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಾನು ಇಂಟರ್ನ್ಯಾಷನಲ್ ಗೆ ಹೋಗಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 years ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿಮ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿಮ್ಗೆ ಹಾ ಏನಾದ್ರೂ ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
2: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿಮ್ಗೆ ಯಾರು ಗೈಡೆನ್ಸ್ ಮಾಡಿದ್ರು?
2: ನನ್ಗೆ ಸೇಲಿಂಗ್ ಮಾಡೋದ್ ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಅವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಒಂದೇ ಹೋಗ್ಬಿಟ್ಟು ಯಾವಾಗ

0: ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್. ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ಅವ್ರು ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ನನಗೆ ಭಯ ಫಿಯರ್ ನ ದೂರ ಮಾಡಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ.
1: ಪ್ರಾಕ್ಟೀಸ್ ಮಾಡುವಾಗ ನದಿ, ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು. ಎಲ್ಲ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನೆ ಹೇಗೆ ಪರಿಹಾರ ಕಂಡುಕೊಂಡಿ ನೀನು ಈ ಸಮಸ್ಯೆಗೆ?
0: ನಾನ್ ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸು ಲೆಕ್ಕ ಮಾಡಿಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು

0: ಸಂಡೇ ಈವ್ನಿಂಗ್ ನಂದು ಟ್ರೈನ್ ಇತ್ತು, ಸಂಡೇ 6 o'clock ನಾನು ಹೋಗ್ತಿದ್ದೆ.
1: ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನಿಸ್ತಾ ಇತ್ತ, ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ಲಿ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡಬಹುದಿತ್ತು ಅಂತ?
0: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದೇ ಇಷ್ಟ. ಅಂಕೆ ನಂಗೆ ಹೋಗ ಬರೋದು ಆ ವೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಫಾರೆಸ್ಟ್ ಇರುತ್ತೆ, ಗ್ರೀನರಿ ಇರುತ್ತೆ, ಎಲ್ಲ ನೋಡಕ್ ಹೋಗುತ್ತೆ.
1: ಅದಕ್ಕೆ ಸೊ ಹೇಗೆ ಹೊಂದಿಸ್ಕೋತೀಯ? ಈಗ ನೋಡು, ವೀಕೆಂಡಿಗೆ ನೀನು ಮೈಸೂರಿಗೆ ಹೋಗಿ ಬರ್ತೀಯ, ಡೈಲಿ ಸ್ಕೂಲ್ ಇರುತ್ತೆ, ಯಾವ ರೀತಿ ನಿನ್ನ ದಿನಚರಿ ಇದೆ ಒಂದ್ ಇಡೀ ದಿನದ್ದು?
0: ನನ್ ಮಾರ್ನಿಂಗ್ 4:30 ಹಂಗೆ ಐ ವೇಕ್ ಅಪ್ ಅಂಡ್ ಐ ಕಂಪ್ಲೀಟ್ ಮೈ ಮಾರ್ನಿಂಗ್ ರೊಟೀನ್ ಅಂಡ್ ಆಲ್. ಇನ್ನ 1 hour ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ, ಮಮ್ಮಿ ಜೊತೆ ಹೋಗ್ತೀನಿ, ಮಮ್ಮಿ ಹೆಲ್ಪ್ ಮಾಡ್ತಾರೆ ನನ್ಗೆ. ಆಮೇಲೆ ಐ ಕಮ್ ಹೋಮ್ ಬೈ 6. ಆಮೇಲೆ ನಾನು 6:30 ವರ್ಕು ನಾನು ನನ್ನ ಈವ್ನಿಂಗ್ ಅಲ್ಲಿ ಏನೇನು ಓದ್ದೆ ಅವೆಲ್ಲ ರಿವೈಸ್ ಮಾಡ್ತೀನಿ. ಅದಾದ್ಮೇಲೆ ಐ ಗೆಟ್ ರೆಡಿ ಫಾರ್ ಮೈ ಸ್ಕೂಲ್ ಅಂಡ್ ಮಮ್ಮಿ ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಸ್ಟಿಲ್ 7:45.
1: ಯಾವ ಸ್ಕೂಲ್ ನಿಂದು?
0: ಶ್ರೀ ಚೈತನ್ಯ, ಇವಾಗ ಕೆವಿ.
1: ಹೌದಾ, ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನಿನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
0: ಅವ್ರು ಹೇಳ್ತಾರೆ, ವಾವ್ ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಟು ಡು ಆಲ್ ದೀಸ್, ಮೀನ್ಸ್ ಐ ವಾಂಟ್ ಟು ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಟು ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
1: ಖುಷಿ ಆಗುತ್ತಲ್ಲ, ಎಲ್ರು ಗುರುತಿಸ್ತಾರಲ್ಲ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನಿಸುತ್ತೆ ಅಲ್ಲ?
0: ಹೌದು.
1: 4 ಜಿಲ್ಲಾ ಮಟ್ಟದ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದೀಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
0: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ, ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ ಆಗಲ್ಲ, 8 ಇಂದ ಇನ್ನ 16 ವರ್ಗು ಜೂನಿಯರ್ ಆಗುತ್ತೆ ಅಂಡ್ 17+ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದ್ ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಇಂದ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 at the left, 5 at the right. 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದ್ದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ.
1: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೆ ಏಜ್ ಕ್ಯಾಟಗರಿನ ಅಥವಾ ಓಪನ್ನ?
0: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
1: ಈಗ ನೀ ಸೆಕೆಂಡ್ ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
0: ಪ್ರಾಕ್ಟೀಸ್ ನಂದು ಅಂದ್ರೆ 1-2 weeks ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 weeks ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ವಿ.
1: ಅವರು ನಿಮ್ಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
0: ಅವರು 1-2 months ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
1: ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ? ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
0: ಡಿಫ್ರೆಂಟ್. ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರಾಗನ್ ಬೋಟ್ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 meters, 1 kilometer ಲಾಂಗ್ ಬೇಕಷ್ಟೇ.
1: ಹಾಗಾದ್ರೆ ಡ್ರಾಗನ್ ಬೋಟ್ ಗ್ರೂಪ್ ಗೇಮ್.
0: ಹೌದು.
1: ಸೇಲಿಂಗ್ ಇಂಡಿವಿಜುವಲ್ ಆಡ್ಬೋದು?
0: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 peoples ಇರ್ತಾರೆ.
1: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
0: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ ಮೆಡಲ್ ಸೆಕೆಂಡ್ ಮಾರ್ಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದ್ದೆ.
1: ನಿನ್ನ ಸಮ ಏಜ್ ನೋರು ಇರ್ಲಿಲ್ಲ, ಎಲ್ಲರೂ ದೊಡ್ಡವರಿಂದ ಹೆದರಿಕೆ ಆಗಿ, ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡಿ ಅಲ್ಲಿ?
0: ನಾನು ಅನ್ಕೊಂಡೆ ಏನಾಗ್ಲಿನೂ, ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬಿಟ್ಟು ನಾನು ಅಟ್ಲೀಸ್ಟ್ 1 member ಏನ ಔಟ್ ಮಾಡ್ಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ಗೇನು ಒಂದ್ ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲೇ ನಾವು ಫಿನಿಶ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 minutes ಅಷ್ಟೇ. ನಾನಂದ್ರೆ ನನ್ ಒಂದ್ ಫ್ರೆಂಡ್ ಮಾಡಿದ್ದೆ ಅಷ್ಟೇ, ಬಟ್ ಅವ್ರು ನನ್ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾವು ರೇಸ್ ಫಿನಿಶ್ ಮಾಡಕ್ಕೆ

0: ಲಾಸ್ಟ್ ಲೂಪ್ ಅಲ್ಲಿದ್ದೆ, ಅದ್ರಲ್ಲಿ ಫುಲ್ ವಿಂಡ್ ಆಯ್ತು, ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಸೊ ಐ ಕ್ಯಾಪ್ಸಿಸ್ಟ್.
1: ರಾಷ್ಟ್ರಮಟ್ಟದ ಸೆಲ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಿ, 4 ರಾಷ್ಟ್ರಮಟ್ಟದ ಸೆಲ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿಮಗೆ ನೆನಪುಳಿಯುವಂತಹ ಯಾವ್ದಾದ್ರೂ ಸ್ಪರ್ಧೆ ಇದೆನಾ?
0: ಹೌದು,
1: ಅದ್ರ ಬಗ್ಗೆ ಹಂಚಿಕೊ.
0: ನಂದು ಫಸ್ಟ್ ಮೆಮೊರೇಬಲ್, ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು ಡಬಲ್ ಹ್ಯಾಂಡೆಡ್ ಬೋಟ್ ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವ್ ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಚರ್ ಮಾಡ್ತಿದ್ರಿ. ಒಂದ್ ರೇಸ್ ಅಲ್ಲಿ ಮಾತ್ರ ನನ್ ಕ್ಯಾಪ್ಚರ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು, ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದ್ ಮಾಡ್ಬಿಟ್ಟು ಬೋಟ್ ನ ಸ್ಟ್ರೇಟ್ ಮಾಡು, ಅವ್ನ ಹೇಳ್ದ ನಿನ್ ಬೆಸ್ಟ್ ಟ್ರೈ ಮಾಡ್, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್ ನಿನ್ ಫಿನಿಶ್ ಮಾಡ ಅಷ್ಟೇ ನಮ್ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದ್ಮೇಲೆ ನನ್ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲೂಪ್ ಮಾಡಿದೆ ಅಂಡ್ ಫಿನಿಶ್.
1: ಎಲ್ಲಿ ನಡೆದಿತ್ತಿದ್ದು?
0: ಇದು KRS ಡ್ಯಾಮ್.
1: ಸೊ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ ಯಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಅಂತ ಗಿವ್ ಅಪ್ ಮಾಡ್ದ?
0: ನಾನ್ ಯಾವಾಗ ಗಿವ್ ಅಪ್ ಮಾಡಲ್ಲ, ಈ ಟೈಮ್ ಅಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ ಕೋಚ್ ಮಾಡ್ತಾನೆ, ಇಲ್ಲಾಂದ್ರೆ ನನ್ ಪಾರ್ಟ್ನರ್ ಮಾಡ್ತಾನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡಕ್ ಹೋಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ, ಕ್ರಿಟಿಕಲ್ ಮೂಮೆಂಟ್ ಆಗ ಮಾಡ್ಕೊಂತೀನಿ.
1: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
0: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು, ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ ಬಂದಿದ್ರು, ಮಲೇಷಿಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
1: ನಿನ್ನ ಏಜ್ ನೋಡಿದ್ರ ಅಲ್ಲಿ?
0: ನಾನೇ ಎಲ್ಲಾರ್ಕನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
1: ಓ ಹೌದಾ?
0: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ ಹೈಟ್ ಇಲ್ಲ, ಎಲ್ಲಾರು ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಏಜ್ ಅಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ ಸೀನಿಯರ್, ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ ಇಷ್ಟು ಚಿಕ್ಕ ಏಜ್ ಅಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
1: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
0: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಆಸಮಾನ್ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿರೋ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
1: ಅವರೆಲ್ಲ ಎಲ್ಲಿ ಮಾಡ್ತಾರೆ?
0: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿ ಇಂದ ಬಿಲಾಂಗ್ ಮಾಡ್ತಾರೋ ಅವ್ರ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ, ನಮ್ ಇಂಡಿಯಾ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಫೇಮಸ್ ಇದೆ, ಎಲ್ಲ ಎಲ್ಲರಿಗೂ ಗೊತ್ತಿದೆ.
1: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ, ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
0: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್, ಅದ್ರಲ್ಲಿ 182 ಟಾಪ್ ಸೇಲರ್ಸ್ ಇನ್ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ ಫಾರಿನರ್ಸ್ ನ ಎಲ್ಲಾರನ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇರತಾನೆ, ಆ ಸೆಲೆಕ್ಟ್ ಮಾಡ್ತಾರೆ. ಹೆಂಗೆ ಐತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿತ್ತು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲಾರು ಇಂಟರ್ನ್ಯಾಷನಲ್ ಆಡಿದ್ರು.
1: ಆಲ್ ಇಂಡಿಯಾದಲ್ಲಿ ನಿಮ್ದು ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ?
0: ನಾನ್ 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
1: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚಿಕೋ. ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀವು ಭಾಗವಹಿಸಿದ್ದೆ?
0: ಆ ಸೇಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಹತ್ರ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡ್ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಚೇಂಜ್.
1: ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ?
0: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
1: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್, ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ?
2: ಇದು ಸೀಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಆಗುತ್ತೆ. ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ
1: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ,
2: ಇವರದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ಡ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನು ಜಾಸ್ತಿ ಪುಲ್ ಮಾಡ್ಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
1: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಇತ್ತ? ಎಷ್ಟು ಟೀಮ್ ಇದ್ವು ಅಲ್ಲಿ?
0: ಅಲ್ಲಿ 14 ಟೀಮ್ಸ್ ಇತ್ತು. ಅದರಲ್ಲಿ ಯಾರೈತೆ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 lakhs ಸಿಕ್ತು. ಇನ್ನ ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ ಟೀಮ್ 9th ರ್ಯಾಂಕ್ ಬಂತು, ಅದ್ರಲ್ಲಿ ನಮ್ಗೆ 9 lakhs ಸಿಕ್ತು.
1: ಸೊ ಎಷ್ಟು ಜನ ಇದ್ರಿ ಅದ್ರಲ್ಲಿ?
0: ನಮ್ ಟೀಮ್ ಇಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟ್ ಅಲ್ಲಿ 1-1 ಇತ್ತು. ಸೊ ಅಲ್ಲಿ ಏಲ್ಕಾ 421, ಏಲ್ಕಾ 1, ಆಪ್ಟಿಮಿಸ್ಟ್ 3.
1: ಸೇಲಿಂಗ್ ಕ್ರೀಡೆಯಲ್ಲಿ ನಿಮ್ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು, ಕೆಸಿ ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಮ್ಗೆ ಯಾರು, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
0: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರವಣನ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು ಬಿ ಎಸ್ ಸಿ ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
1: ಏನಂದ್ರೆ ಅವರು ಅವಾಗ?
0: ನನ್ಗೆ ಅಷ್ಟು ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನೀನ್ ಯಾವಾಗತ್ತೆ ದೊಡ್ಡಲಾಗ್ತಿ ಅವಾಗ ಮೈಟ್ ಬಿ ನಿಮ್ಗೆ ವೇವ್ ಸಿಗುತ್ತೆ, ವೇವ್ ಇಂದ ನಿಮ್ಗೆ ನೋಡಕ್ಕಾಗುತ್ತೆ, ಓಷನ್ ಅಲ್ಲಿ ಮಾಡ್ತೀಯ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಾಯ್ತು, ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರು ಹೇಳಿದ್ದೆಲ್ಲ ಫೇಸ್.
1: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಗುರಿ ಏನಪ್ಪ ನಿಂದೀಗ ಮುಂದೆ?
0: ನನ್ ಗೋಲ್ ಇವಾಗ ಐತೆ, ನಂದು ಸೇಲಿಂಗ್ ಆದ್ರೆ ಮೈ ಪ್ಯಾಷನ್, ಬಟ್ ನನ್ ಫ್ಯೂಚರ್ ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
1: ಓ, ರೆಸ್ಲಿಂಗ್ ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
0: ಥ್ರೂ ಅಶ್ವಿನಿ ದೀದಿ.
2: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು, ಅವ್ರ ರೆಸ್ಲಿಂಗ್ ನೋಡಿ ನೋಡಿ ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗವರ್ಮೆಂಟ್ ಸಪೋರ್ಟ್ ನಮ್ಗೆ ಇಲ್ಲ, ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಆಸ್ ಇನ್ ಅಡ್ವೆಂಚರ್, ಓಕೆ ಇವ್ರು ತುಂಬಾ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ. ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫಿಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್ ಇನ್ ಬೆಸ್ಟ್ ಆಗುತ್ತೆ ಅವಳಿಗೆ, ಅದನ್ನ ನಾನ್ ಟ್ರೈ ಮಾಡ್ತಾ ಇದೀನಿ ಟು ಗೆಟ್ ದಟ್ ಟಿಲ್ ಹರ್.
1: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯಾ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾ ನಿನ್ಗೆ?
0: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 year ಅಲ್ಲಿ ಅಟ್ ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
1: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್
0: ಮ್ಯಾಟ್.
1: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
2: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡ್ಬೇಕಾಗಿರೋದು ಓನ್ಲಿ 3 things, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ, ಆಮೇಲೆ ಅವ್ರಿಗೆ ಅವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರೆ ಅಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವಶನ್ ನಂಗೆ ಅವ್ರು ಕೇಳೋದು. ದೆನ್ ಐ ಸೆಡ್ ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಇಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬ ಅಷ್ಟೇ. ವಾಟ್ ಎವರ್ ರಿಸಲ್ಟ್ ಅಟ್ ಇಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನಂಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್, ನೀನ್ 100% ಅಲ್ಲಿ ಕೊಟ್ಟಿಯಾ, ಅಂಡ್ ವಾಟ್ ಎವರ್ ರಿಸಲ್ಟ್ ಅಟ್ ಇಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಅಂಡ್ ಮುಂದೇನು ಹಾಕಲ್ಲ, ಬಿಕಾಸ್ ಶೀ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನ್ ಅಚೀವ್ ಮಾಡಬೇಕು. ಶಿ ಆಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಆನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟೀಸ್, ಓಕೆ, ಅವ್ರಿಗೆ

0: ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್ ಇದಿದೆ, ಓಕೆ ಐ ಶೋ ಯು ದ ರೋಡ್ ಮ್ಯಾಪ್. ಅವ್ರಕ್ಕಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ ಇವಾಗ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕು, ಏನೇನು ಬುಕ್ಸ್ ಇವಾಗಿಂದಾನೆ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ. ಇವು ಅಷ್ಟೇ ಸೇಲಿಂಗ್ ಹೇಳಿದ್ರು, ಓಕೆ ಗೋ ಫಾರ್ ಇಟ್, ನಿಮ್ಗೆ ಸೇಲಿಂಗ್ ಇಷ್ಟನ ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಾಗಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ, ಓಕೆ ಸೇಲಿಂಗ್ ಏನಿದೆ, ಏನ್ ಸ್ಪೋರ್ಟ್ಸ್ ಇದೆ, ಏನೇನು ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್ ಇವಳಿಗೆ ನಾನು ಏನೇನು ವರ್ಕ್ಔಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನ್ ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ.
1: ಹಾಗೆ ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಾ?
0: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ ಓಕೆ ಎನಿವೇರ್ ಇಫ್ ಶಿ ಗೋಸ್ ರಾಂಗ್ ಅಲ್ಲಿ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್ ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
1: ಒಳ್ಳೇದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್ ನಿಮಗೂ ಕೂಡ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಥ್ಯಾಂಕ್ ಯು.
3: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ವಾಳ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಪಂಡಿತ್ ರತ್ನಾಕರ್ ಗೋಖಲೆ ಅವರಿಂದ ವಯಲಿನ್ ವಾದನ. ತಬಲಾ ಸಾಥಿ ಅತಿತ್ ದೇಶ್ಮುಖ್. ಕೇಳಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್ ವಾದನ, ಇದರಲ್ಲಿ ರಾಗ್ ತಿಲಕ ಕಾಮೋದ್, ಮಧ್ಯಲಯ ಜಪ್ತಾಲ್, ದ್ರುತ ತೀನ್ ತಾಲ್ ಕೇಳಿದ್ರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಅದಿತ್ ದೇಶ್ಮುಖ್. ಇದರೊಂದಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುವುದು. ಆಕಾಶವಾಣಿ ಬೆಂಗಳೂರು.

ಪ್ರೀತಿಯ ಕೇಳುಗರಿಗೆಲ್ಲ ಇವತ್ತಿನ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಗೀತೆಯನ್ನು ಕೇಳೋದಕ್ಕೆ ಸ್ವಾಗತ. ಮೊದಲಿಗೆ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ಈ ಗೀತೆ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಲ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ. ಮುಜಸೆ ದೋಸ್ತಿ ಕರೋಗೆ ಈ ಚಿತ್ರದಿಂದ ಆಯ್ದ ಗೀತೆ ಇದು. ಆನಂದ್ ಬಕ್ಷಿ ವಿರಚಿತ ಗೀತೆಗೆ ರಾಹುಲ್ ಶರ್ಮಾ ಅವರ ಸಂಗೀತ.

ಮುಂದಿನ ಗೀತೆಯನ್ನು ಕೇಳೋಣ. ಪ್ರೀತ್ಸೆ ಚಿತ್ರದಿಂದ ಇದ್ದದ್ದು ಅನುರಾಧಾ ಪೌದ್ವಾಲ್ ಹಾಗೂ ಹರಿಹರನ್ ಅವರ ಯುಗಲ ಧ್ವನಿಗಳು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದವರು ಹಂಸಲೇಖ.

ಈಗ ಕೆಲವೊಂದು ಹಿಂದಿ ಗೀತೆ ಪರದೇಶ್ ಚಿತ್ರದಿಂದ ಆಯ್ದಂತ ಉದಿತ್ ನಾರಾಯಣ್, ಹೇಮಾ ಸರ್ದೇಸಾಯಿ, ಅಲ್ಕಾ ಯಾಜ್ಞಿಕ್, ಸಾಬರಿ ಬ್ರದರ್ಸ್ ಅವರು ಗೀತೆಗೆ ಧ್ವನಿಯನ್ನು ನೀಡಿದ್ದಾರೆ. ಆನಂದ್ ಬಕ್ಷಿ ವಿರಚಿತ ಗೀತೆಗೆ ನದೀಮ್ ಶ್ರೀ